ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ಮನುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಸಂತೋಷದಿಂದ ಇರುವವರ ಹತ್ತಿರ ಎಲ್ಲವೂ ಇರುತ್ತದೆ ಅಂತಲ್ಲ, ಇದ್ದುದರಲ್ಲಿಯೇ ತೃಪ್ತಿ ಕಾಣುವ ಗುಣವೇ ಅವರ ಸಂತೋಷಕ್ಕೆ ಕಾರಣ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಶುಕ್ರವಾರ, ದಿನಾಂಕ 8 ಮೇ 2026. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 ರಿಂದ 6:50 ಕ್ಕೆ ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 ರಿಂದ 7:00 ವರೆಗೆ ಪ್ರಸಾರವಾಗಲಿದೆ. ಚಿಂತನ ಕಾರ್ಯಕ್ರಮ 7:00 ರಿಂದ 7:15 ಕ್ಕೆ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ, 7:15 ರಿಂದ 7:30 ವರೆಗೆ ಸಂಸ್ಕೃತಂ ವದಾಮಹ, 7:30 ರಿಂದ 8:00 ವರೆಗೆ ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ, 8:00 ರಿಂದ 8:15 ಕ್ಕೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 ರಿಂದ 8:30 ವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 ರಿಂದ 9:00 ವರೆಗೆ ಮಧುರ ಮುಂಜಾನೆ ಕಾರ್ಯಕ್ರಮ, 9:00 ರಿಂದ 9:30 ಕ್ಕೆ ವಿಶೇಷ ಕಾರ್ಯಕ್ರಮಗಳು, 9:30 ರಿಂದ 10:00 ವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 ರಿಂದ 12:00 ವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 ರಿಂದ 12:30 ಕ್ಕೆ ಶಾಸ್ತ್ರೀಯ ಸಂಗೀತ ಮಿಶ್ರಮಾಧುರ್ಯ ಕಾರ್ಯಕ್ರಮದಲ್ಲಿ 12:30 ರಿಂದ 1:00 ವರೆಗೆ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ, 1:00 ರಿಂದ 1:30 ಕ್ಕೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 1:30 ರಿಂದ 2:00 ವರೆಗೆ ಸ್ವರಜಯಂಕಾರ ಮರಾಠಿ ಸಮಯದಲ್ಲಿ, 2:00 ರಿಂದ 2:15 ಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 ರಿಂದ 4:00 ವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 ರಿಂದ 4:30 ಕ್ಕೆ ಭಾಷಾ ಸಂಗಮ ಕಾರ್ಯಕ್ರಮ, 4:30 ರಿಂದ 5:00 ವರೆಗೆ ಪ್ರಸಾರವಾಗಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ, 5:00 ರಿಂದ 7:35 ಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 ರಿಂದ 7:45 ಕ್ಕೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 ರಿಂದ 8:00 ವರೆಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:00 ರಿಂದ 8:15 ಕ್ಕೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 ರಿಂದ 9:00 ವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ದೈವ ನಂಬಿಕೆ, ದೈವ ಆರಾಧನೆಯೇ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶಾಂತ ದುರ್ಗೆ ಸೌಖ್ಯದಾತೆ ಶಕ್ತಿ ಪೀಠೆ ವಿರಾಜಿತೆ ಭಕ್ತ ಜನರ ಹರಿಸುತ್ತಿ.

ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ, ನಂದಿನಿ ತನಯೇ ಶ್ರೀ ಭ್ರಾಮರಿ ದೇವಿ ಪುಷ್ಪ ಪೂಜೆಯ ನೀಡಲು.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ವೆಂಕಟರಮಣನ ಮುದ್ದಿನ ಮಡದಿ ಶ್ರೀ ಪದ್ಮಾವತಿ ಸನ್ಮತಿದಾಯಿನಿ ಮಂಗಳ ರೂಪಿಣಿ ಶ್ರೀ ಪದ್ಮಾವತಿ. ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಆರ್ಯ ದುರ್ಗಾ ಮಾತೆ ನೀನು ಸಪ್ತಲೋಕವಾಸಲಹುವೆ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಶ್ರೀ ಶಶಿಕಾಂತ್ ಚುನಮರಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಶಶಿಕಾಂತ್ ಚುನಮರಿ, ಬೆಳಗಾವಿಯಿಂದ. ಈ ದಿನದ ಚಿಂತನ ವಿಷಯಕ್ಕೆ ನಾನು ಹೆಡ್ಡಿಂಗ್ ಅಥವಾ ಟೈಟಲ್ ಕೊಡಂಗಿಲ್ಲರಿ. ವಿಷಯ ಹೇಳ್ತೇನೆ, ನೀವು ಅದನ್ನು ಕೇಳ್ಕೊಂಡು ಆ ವಿಷಯದ ಮೇಲೆ ಚಿಂತನೆ ಮಾಡಿ ನೀವೇ ಅದಕ್ಕೆ ಒಂದು ಚಲೋ ಹೆಡ್ಡಿಂಗ್ ಕೊಡ್ರಿ. ನಿಮ್ಮ ಜೀವನದಾಗ ನೀವು ಏನೋ ಒಂದು ಮಾಡಬೇಕು ಅಂತ ವಿಚಾರ ಮಾಡ್ತೀರಿ, ಅದಕ್ಕೆ ತಕ್ಕಂಥ ಬೇರೆಯವರ ಕಡೆಯಿಂದ ಒಪಿನಿಯನ್ ಕೇಳ್ಕೊತಾರೆ, ಏನು ಪ್ರಿಕಾಷನ್ ತಗೋಬೇಕು ಅಂತ ಕೇಳ್ತಾರೆ, ಮತ್ತು ಎಲ್ಲ ಅದಕ್ಕೆ ತಯಾರಿ ಮಾಡ್ಕೋತಾರೆ. ಇನ್ನು ಆ ಕೆಲಸ ಶುರು ಮಾಡಬೇಕು ಅನ್ನೋದ್ರಾಗ ಡೂಸ್ ಆ್ಯಂಡ್ ಡೋಂಟ್ಸ್ ಬರಕ್ಕೆ ಶುರು ಆಗ್ತಾರೆ. ಅಂದರೆ ನೀವು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ. ನೀವು ಯಾರನ್ನರೇ ಏನು ಮಾಡಲಿ, ಹೆಂಗೆ ಮಾಡಲಿ ಅಂತ ಕೇಳಿದ್ರೆ ಮಾತು ಬೇರೆ ಇರ್ತೈತ್ರಿ. ನೀವು ಕೇಳಿರಂಗಿಲ್ಲ ಸದ್ಯಕ್ಕೆ, ಆದರೂ ತಾವ ಬಂದು ತಮ್ಮ ಒಪಿನಿಯನ್ ಹೇಳ್ತಾರೆ. ಅದರಾಗ ಅವ್ರದ ಸಲಹೆಗಿಂತ ಹೆಚ್ಚು ಡಿಸ್ಕರೇಜ್ ಮಾಡೋ ವಿಷಯ ಇರ್ತೈತಿ. ಅವರ ಸಲಹೆಗಳು ಹೆಂಗಿರ್ತಾವಂದ್ರೆ, ನೀ ಏನು ಮಾಡೋಕ್ಕೆ ವಿಚಾರ ಮಾಡಿದಿಲ್ಲ ಅದು ನಿನ್ನ ಕೈಯಿಂದ ಆಗೋಕ್ಕೆ ಸಾಧ್ಯವೇ ಇಲ್ಲ, ಯಾಕಂದ್ರೆ ಅದಕ್ಕೆ ಹೈಲಿ ಕ್ವಾಲಿಫೈಡ್ ಇರಬೇಕು, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರಬೇಕು, ಆ ಫೀಲ್ಡ್ದಾಗ ಕಾಂಪಿಟಿಷನ್ ಭಾಳ ಐತಿ, ಇನ್ವೆಸ್ಟ್ಮೆಂಟ್ ಭಾಳ ಇರ್ತೈತಿ, ಸಕ್ಸಸ್ ಆಗಲಿಲ್ಲ ಅಂದರೆ ಏನು ಮಾಡಾವ. ಇನ್ನೂ ಎಷ್ಟೋ ಥರದ ಕ್ವಶನ್ ಬರ್ತಾರೆ. ಇನ್ನು ಕೆಲವ್ರು ಏನು ಹೇಳ್ತಾರೆ ಅಂದರೆ, ನೀ ಭಾಳ ಓವರ್ ಎಂಬಿಷಿಯಸ್ ಇದೆ, ಬಿ ಪ್ರಾಕ್ಟಿಕಲ್, ಆ ಐಡಿಯಾ ಬಿಟ್ಬಿಡ ಅಂತ ಜಜ್ಮೆಂಟ್ ಕೂಡ ಪಾಸ್ ಮಾಡಿ ಹೋಗ್ತಾರೆ. ಆಗ ನೀವು ಇವರ ಮಾತು ಕೇಳಬೇಕು ಬ್ಯಾಡೋ, ಇದಕ್ಕೆ ಉತ್ತರ ನಿಮಗೊಂದು ಸ್ಟೋರಿ ಮೂಲಕ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಮ್ಮೆ ಒಂದು ಕಡೆ ಫ್ರಾಗದ ಅಂದರೆ ಕಪ್ಪಿಗಳದ ರೇಸ್ ಇಟ್ಟಿರ್ತಾರೆ. ರೇಸ್ ಎದ್ರದ ಅಂದ್ರೆ ಅಲ್ಲಿ ಒಂದು ಟೆಲಿಕಾಮ್ ಟವರ್ ಇರ್ತೈತಿ, ಅದನ್ನು ಹತ್ತೋದು. ಯಾ ಕಪ್ಪಿ ಮೊದಲು ಏರ್ತೈತಲ್ಲ ಅದಕ್ಕೆ ಫಸ್ಟ್ ಪ್ರೈಸ್. ಎಲ್ಲ ಕಪ್ಪಿಗಳಿಗೆ ದೊಡ್ಡ ಖುಷಿ, ನಮ್ಮ ಸ್ಕಿಲ್ ತೋರ್ಸಕ್ಕೆ ಇದೊಂದು ದೊಡ್ಡ ಅಪಾರ್ಚುನಿಟಿ ಅಂತ ರೇಸ್ದಾಗ ಭಾಗವಹಿಸಕ್ಕೆ ಬರ್ತಾರೆ. ಜನರಿಗೂ ಅಷ್ಟೇ ಕ್ಯೂರಿಯಾಸಿಟಿ, ಕಪ್ಪಿಗಳ ಇಷ್ಟು ದೊಡ್ಡ ಟವರ್ ಹೆಂಗೆ ಏರ್ತಾವು. ಇಲ್ಲಿ ಕ್ಯೂರಿಯಾಸಿಟಿ ಅನ್ನೋದಕ್ಕಿಂತ ಹೆಚ್ಚು ಸರ್ಕಾಸ್ಟಿಕ್ ಭಾವನೆನ ಹೆಚ್ಚಿತ್ತು ಜನರದ್ದು. ಇನ್ನು ರೇಸ್ ಶುರು ಸದ್ಯಕ್ಕೆ ಆಗಿರಂಗಿಲ್ಲ, ಆವಾಗನೇ ಕಾಮೆಂಟ್ಸ್ ಪಾಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇವಕ್ಕೇನು ಹತ್ತಕ್ಕೆ ಸಾಧ್ಯ ಐತಿ, ಹತ್ತು ಮುಂದೆ ಮ್ಯಾಲಿಂದ ಬಿದ್ದು ಅಂದ್ರೆ ಸತ್ತು ಹೋಗ್ತಾವು, ಇಂಥ ಕಾಮೆಂಟ್ಸ್ ಕೇಳಿ ಕೆಲವೊಂದು ಕಪ್ಪಿಗಳು ಅಂಜಿ ರೇಸ್ದಾಗ ಭಾಗವಹಿಸಂಗಿಲ್ಲ, ಮತ್ತು ಕೆಲವು ಕಪ್ಪಿಗಳು ಸ್ವಲ್ಪ ಧೈರ್ಯ ಮಾಡಿ ಆ ಟವರ್ ಏರ್ಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಜನರು ಜೋರ್ಸೆ ಕೂಗಕ್ಕೆ ಶುರು ಮಾಡ್ತಾರೆ, ಈ ಟವರ್ ಹತ್ತೂದ ಭಾಳ ಡಿಫಿಕಲ್ಟ್ ಐತಿ, ಕಾಳಜಿ ತಗೋ, ಕಾಲು ಜಾರಿತಂದ್ರೆ ಕೆಳಗೆ ಬೀಳ್ತೀರಿ, ಬಿದ್ದರೆ ಏನಾಗ್ತೈತಿ ನಿಮಗೆ ಗೊತ್ತೈತಿ. ಈ ಕಾಮೆಂಟ್ಸ್ ಕೇಳಿ ಕೆಲವೊಂದು ಕಪ್ಪಿಗಳು ಕೈಕಾಲ ತಣ್ಣಗಾಪಿ ಹಂಜೆ ಕೆಳಗೆ ಬೀಳ್ತಾರೆ, ಮತ್ತು ಸಾಯುತ್ತಾವೆ. ಆದರೆ ಒಂದು ಸಣ್ಣ ಕಪ್ಪಿ ಯಾರು ಬೇಕಾದವ್ರು ಏನು ಬೇಕಾದನ್ನು ಅನ್ನಲಿ, ಹಗರ್ಕ ಮ್ಯಾಲ ಏರ್ಕೋ ಅಂತ ಹೋಗಿ ತುತ್ತು ತುದಿ ಮುಟ್ಟಿ ಆಮೇಲೆ ಮತ್ತು ಹಗರ್ಕ ಕೆಳಗಿಳಿದು ಬರ್ತೈತಿ. ಎಲ್ಲರೂ ಅದಕ್ಕೆ ಶಬಾಷಿ ಕೊಡ್ತಾರು, ಮತ್ತು ಅದನ್ನು ಕೇಳ್ತಾರೆ, ನೀ ಹೆಂಗೆ ಈ ಟವರ್ ಹತ್ತಿದೆಯಂತ. ಅದಕ್ಕೆ ಆ ಸಣ್ಣ ಕಪ್ಪಿ

0: ಪಿ ಏನೂ ರಿಯಾಕ್ಷನ ತೋರಿಸಂಗಿಲ್ಲ. ಯಾಕಂದ್ರೆ ಆ ಕಪ್ಪಿ ಕಿವುಡಿ ಇರ್ತೈತಿ. ಈಗ ನಿಮಗೆ ಆಲ್ರೆಡಿ ತಿಳಿದಿರಬೇಕು ನಾನು ನಿಮಗೆ ಏನು ಹೇಳಬೇಕಂತೀನಂತೆ. ಈ ಸ್ಟೋರಿದಿಂದ ನಾವು ಏನು ಕಲ್ಕೋಬೇಕಂದ್ರೆ, ನಮ್ಮ ಗುರಿ ಸಾಧಿಸಬೇಕಾದ್ರೆ ಬೇರೆದವ್ರದ ಕ್ರಿಟಿಸಿಸಮ ಮತ್ತು ಪೆಸಿಮಿಸಮ್ಗೆ ಕಿವಿ ಕೊಡಬಾರ್ದು. ನಮ್ಮ ಎಬಿಲಿಟಿ ಮೇಲೆ ನಮಗೆ ನಂಬಿಕೆ ಇರಬೇಕು. ಇದೇ ಥರದ ನನ್ನ ಜೀವನದಾಗ ನಡೆದ ಒಂದು ಘಟನೆಯನ್ನು ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ. ನಾ ಐ ಐ ಟಿ ಬಾಂಬೆದಾಗ ನನ್ನ ಎಮ್ ಟೆಕ್ ಮುಗಿಸಿ 5 ವರ್ಷ ಮಲ್ಟಿನ್ಯಾಷನಲ್ ಕಂಪ್ನಿ ಒಳಗೆ ಕೆಲಸ ಮಾಡಿದ್ದೆ. ಆಗ ನನ್ನೊಬ್ಬ ಫ್ರೆಂಡ್ ಬಂದು, ನಿಂದ ಸ್ವತಃ ಕಂಪ್ನಿ ಯಾಕೆ ಸ್ಟಾರ್ಟ್ ಮಾಡಬಾರ್ದು, ನೀ ಇಷ್ಟು ಚಲೋ ಕೆಲಸ ಮಾಡ್ತಿ ಅಂತ ಅಂದರು. ಈ ವಿಚಾರ ತಲೆಯಾಗಿ ಓಡಾಡೋಕೆ ಶುರು ಮಾಡಿದ್ರಿ. ಕಂಪ್ನಿ ಶುರು ಮಾಡಬೇಕಂದ್ರೆ ನನ್ನ ಕಡೆ ರೊಕ್ಕ ಎಲ್ಲಿ ಐತಿ? ದೊಡ್ಡ ಕಂಪ್ನಿಗಳಿದ್ರೆ ಆರ್ಡ್ರ್ ಕೊಡ್ತಾರೆ, ನಮ್ಮಂಥ ಸಣ್ಣ ಕಂಪ್ನಿಗೆ ಯಾರು ಆರ್ಡ್ರ್ ಕೊಡ್ತಾರೆ? ಕಾಂಪಿಟಿಷನ್ ಭಾಳ ಐತಿ. ಇನ್ನೊಂದು ವಿಷಯ ಏನಂದರೆ, ನನ್ನ ಕಡೆ ಫೋನ್ ಇರಲಿಲ್ಲ. ಫೋನ್ ಇರಲಿಲ್ಲ ಅಂದರೆ ಇದೇನು ದೊಡ್ಡ ವಿಷಯ ಅನ್ನಿಸ್ಬೋದು ನಿಮಗೆ. ಆದರೆ 1984 ಮುಂಬೈದಾಗ ಇವತ್ತು ನೀವು ಫೋನ್ ಬುಕ್ ಮಾಡಿದರೆ 12 ವರ್ಷ ಆದಮೇಲೆ ಲ್ಯಾಂಡ್ಲೈನ್ ಸಿಗ್ತಿರ್ತದೆ. 12 ವರ್ಷ ಅದಕ್ಕೆ ವೇಟಿಂಗ್ ಲಿಸ್ಟ್ ಇರ್ತಿತ್ತು. ಸೊ ವಿದೌಟ್ ಫೋನ್ ನಿಮಗೆ ಹೆಂಗೆ ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ ಐತಿ? ಇದೆಲ್ಲಕ್ಕಿಂತ ಮೇನ್ ವಿಷಯ ಅಂತಂದರೆ, ಈಗಿದ್ದ ಜಾಬ್ ಇಷ್ಟು ಚಲೋ ಐತಿ, ಮ್ಯಾನೇಜರ್ ಪೋಸ್ಟ್ ಐತಿ, ಅದನ್ನೆಲ್ಲ ಬಿಟ್ಟು ಯಾಕೆ ಇಷ್ಟು ರಿಸ್ಕ್ ತೊಗೊಂಡು ಕಂಪ್ನಿ ಸ್ಟಾರ್ಟ್ ಮಾಡಬೇಕು, ಇದ್ರ ಜರೂರತ್ ಏನೈತಿ? ಆಮೇಲೆ ಹಿಂಗೆ ವಿಚಾರ ಮಾಡಿದೆ, ಎಲ್ಲ ಪ್ರಿಕಾಷನ್ ಏನೇನು ಪ್ರಿಕಾಷನ್ ತೊಗೋಬೇಕು, ಏನು ಪ್ರಾಬ್ಲಮ್ ಬರ್ತಾವೆ, ಆ ಪ್ರಾಬ್ಲಮನ್ನು ಹೆಂಗೆ ಸಾಲ್ವ್ ಮಾಡಬೇಕು, ಇವನ್ನೆಲ್ಲ ವಿಚಾರ ಮಾಡಿಕೊಂಡು ನಾವು ಒಂದು ನಿರ್ಣಯಕ್ಕೆ ಬನ್ನಿ. ಏನಂದರೆ, ನಾ ಕಂಪ್ನಿ ಸ್ಟಾರ್ಟ್ ಮಾಡಬೇಕಂತ ಡಿಸೈಡ್. ಆವಾಗ ಡೂಸ್ ಆ್ಯಂಡ್ ಡೋಂಟ್ಸ್ ಶುರು ಆದ ನೋಡ್ರಿ. ಆ ಡೂಸ್ ಆ್ಯಂಡ್ ಡೋಂಟ್ಸ್ ನನ್ನ ಹೆಂಡತಿನ ಒಬ್ಬಕ್ಕಿಂತ ಬಿಟ್ಟರೆ ಎಲ್ಲರೂ ಒಪಿನಿಯನ್ನ ಡಿಸ್ಕರೇಜ್ ಮಾಡುವ ಅಂಥವನ್ನ ಇದ್ದು ಯಾವುದಕ್ಕೂ ಹಿಂದೆ ಸರಿಲಿಲ್ಲ. ನಾನು ನನ್ನ ಕಂಪ್ನಿ 1 ರೂಪಾಯಿ ಬಂಡವಾಳ ಇಲ್ಲದೆ ಶುರು ಮಾಡಿ ಸಕ್ಸಸ್ಫುಲಿ ನಡೆಸಿನ್ರಿ. ಈಗ ನನ್ನ ಕಂಪ್ನಿಗೆ 40 ವರ್ಷ. ಇಷ್ಟು ಹೇಳಿ ಈ ದಿನದ ಚಿಂತನದ ಮಾತು ಮುಗಿಸ್ತೇನೆ ರೀ. ಎಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಚಿಂತನವನ್ನು ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶ್ರೀ ಶಶಿಕಾಂತ್ ಚುನಮರಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತೆ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವಾಯ.

0: ಆಯಾ
1: ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 9ನೇ ಅಧ್ಯಾಯದ 22ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳುತ್ತಾರೆ,

ಪ್ರಣಮ್ಯಹಂ. ಏಕೈಕ ಭಕ್ತಿಯಿಂದ ಸದಾ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವರು ಯಾರೋ ಅವರಿಗೆ ನಾನು ಇಲ್ಲದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ ಅಂತ ಹೇಳ್ತಾರೆ. ಸೊ ನಮ್ಮ ಯೋಗಕ್ಷೇಮವನ್ನು ಭಗವಂತ ನೋಡಿಕೊಳ್ಳುತ್ತಾರೆ ನಾವು ಅನನ್ಯ ಭಕ್ತಿಯನ್ನು ಮಾಡಿದರೆ ಅನ್ನೋದನ್ನು ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಿಸಿದ ಹಾಗೆ ನಾವೊಂದು ಸತ್ಯ ಘಟನೆಯನ್ನು, ಒಂದು ಕಥೆಯನ್ನು ನಾವು ಕೇಳೋಣ. ಇದೇ ಒಂದು 106 ವರ್ಷಗಳ ಹಿಂದೆ ನಡೆದಿರುವಂಥ ಒಂದು ಘಟನೆ ಇದು. ಹೇಗೆ ಭಕ್ತರ ಜೀವನದಲ್ಲಿ ಭಗವಂತ ಅಂದರೆ ಭಕ್ತರ ಭಕ್ತಿ ಹೇಗೆ ಸ್ಪಂದಿಸ್ತಾರೆ ಅನ್ನೋದನ್ನು. ಒಬ್ಬ ಬಡ ಬ್ರಾಹ್ಮಣನಿದ್ದ, ಅರ್ಜುನ ಪಂಡಿತ ಅಂತ ಅವನ ಹೆಸರು. ಅವನು ಶ್ರೀಕೃಷ್ಣನ ಶ್ರೇಷ್ಠ ಭಕ್ತನಾಗಿದ್ದ, ಭಗವದ್ಗೀತೆಯನ್ನು ಪ್ರತಿದಿನ ಓದ್ತಾ ಇದ್ದ. ವಿಶೇಷವಾಗಿ ಈ ಶ್ಲೋಕ ಅವನಿಗೆ ತುಂಬ ಪ್ರಿಯವಾಗಿತ್ತು. ಪ್ರತಿದಿನ ಈ ಶ್ಲೋಕವನ್ನು ಜೋರಾಗಿ ಇದನ್ನು ಪಠಿಸ್ತಾ ಇದ್ದ, ಸಂತೋಷ ಪಡ್ತಾ ಇದ್ದ. ಭಗವಂತ ನಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾರೆ ಅಂಥೇಳಿ. ಪತ್ನಿ ಬರ್ತಾಳೆ, ಪಕ್ಕದಲ್ಲಿ ಬಂದು ನಿಂತು ಕೇಳ್ತಾಳೆ, ಪ್ರತಿದಿನ ಭಗವದ್ಗೀತೆಯನ್ನು ಇಷ್ಟು ಜೋರಾಗಿ ಓದ್ತೀರಿ, ಈ ಶ್ಲೋಕವನ್ನು ಹೇಳಿ ಖುಷಿ ಪಡ್ತೀರಿ, ಈ ಶ್ಲೋಕದ ಅರ್ಥ ಏನಿದೆ, ಅನುವಾದ ಭಗವಂತ ಏನು ಆಶ್ವಾಸನೆ ಕೊಡ್ತಾ ಇದ್ದಾರೆ ಇಲ್ಲಿ, ಇಲ್ಲದನ್ನು ಕೊಡ್ತೇನೆ ಮತ್ತು ಇರುವುದನ್ನು ಕಾಪಾಡ್ತೇನೆ ಅಂತ ಭಗವಂತ ಹೇಳ್ತಾರೆ. ಸೊ ಎಲ್ಲಿ ಕೊಟ್ಟಿದ್ದಾರೆ ಭಗವಂತ ನಮಗೆ ಇಲ್ಲದನ್ನು? ಏನು ಕೊಡಲಿಲ್ಲ, 2 ದಿವಸ ಆಯಿತು ನಾವು ಊಟ ಮಾಡದೆ, ಮನೆಯಲ್ಲಿ ಎಲ್ಲ ಸಾಮಾನು ಖಾಲಿಯಾಗಿದೆ, ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಯಾವ ಸಾಮಾನುಗಳು ಏನು ಇಲ್ಲವೇ ಇಲ್ಲ. ಸುಮ್ಮನೆ ಭಗವದ್ಗೀತೆಯನ್ನು ಓದಿ ಅದರಲ್ಲೇ ಅಂದರೆ ಓದುವುದನ್ನು ಬಿಟ್ಟು, ಕಾಲ ಕಳೆಯುವುದನ್ನು ಬಿಟ್ಟು ಹೊರಗಡೆ ಹೋಗಿ ಏನಾದರೂ ಕೆಲಸ ಮಾಡಿ, ಏನಾದರೂ ದುಡಿದು ತೊಗೊಂಡು ಬನ್ನಿ, ಎಲ್ಲಾದರೂ ಪುರೋಹಿತಿಗೆ ಮಾಡಿ ಅಥವಾ ಯಾರೋ ದಾನ ಕೊಡ್ತಾರಾ ನೋಡಿ, ಒಟ್ಟಿನಲ್ಲಿ ಮನೆಗೆ ಸಾಮಾನು ತಗೊಂಡು ಬನ್ನಿ ಅಂತ ಅವಳು ಪತಿಗೆ ಹೇಳ್ತಾಳೆ. ಆಗ ಅರ್ಜುನ ಪಂಡಿತ ತನ್ನ ಪತ್ನಿಗೆ ಸಮಾಧಾನ ಮಾಡ್ತಾನೆ, ಹಾಗೆಲ್ಲ ಹೇಳಬೇಡ, ಭಗವಂತ ಯಾವಾಗಲೂ ತಾವು ಹೇಳಿದ ಹಾಗೆ ನಡ್ಕೊಳ್ತಾರೆ. ಸೊ ಭಗವಂತನ ಅಂದರೆ ಇದರಲ್ಲಿ ಅಂದರೆ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಖಂಡಿತ ಭಗವಂತ ಹೇಳಿದ ರೀತಿಯಲ್ಲಿ ಅವರು ನಮ್ಮನ್ನು ಕಾಪಾಡ್ತಾರೆ ಅಂಥೇಳಿ ಅವಳು ಹೇಳ್ತಾಳೆ. ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ದಯವಿಟ್ಟು ಹೋಗಿ ಈಗ ಅಡುಗೆ ಮಾಡೋದಕ್ಕೆ ಬೇಕಾಗಿರುವ ಎಲ್ಲ ಸಾಮಾನುಗಳು ಎಲ್ಲನೂ ತೊಗೊಂಡು ಬನ್ನಿ ಅಂತೇಳಿ ಕಳಿಸ್ತಾಳೆ. ಹಾಗೆ ಆಗಲಿ ಅಂತೇಳಿ ಅರ್ಜುನ ಪಂಡಿತ ಭಗವದ್ಗೀತೆಯನ್ನು ಅಲ್ಲೇ ಬಿಟ್ಟುಬಿಟ್ಟು ಅವನು ಹೊರಗೆ ಹೋಗ್ತಾನೆ. ಏನಾದರೂ ನನಗೆ ಸಿಗುತ್ತಾ, ನಾನು ಒಂದಷ್ಟು ವೇದ ಮಂತ್ರಗಳನ್ನು ಹೇಳಿ ಅಥವಾ ಪುರೋಹಿತಿಯನ್ನು ಮಾಡಿ ಏನಾದರೂ ನನಗೆ ಅಂದರೆ ದಾನದಿಂದ ಏನಾದರೂ ನನಗೆ ದುಡ್ಡು ಸಿಗುತ್ತಾ ಅಂತ ಅವನು ಹೋಗ್ತಾನೆ. ಸೊ ಭಗವದ್ಗೀತೆಯ ಪುಸ್ತಕದಲ್ಲಿರುವಂಥ ಈ ಶ್ಲೋಕ, ಆ ಪುಟ ಓಪನ್ ಆಗಿತ್ತು, ತೆರೆದಿತ್ತು, ಅದನ್ನು ನೋಡಿರುವಂಥ ಪತ್ನಿಗೆ ಸಿಟ್ಟು ಬರುತ್ತೆ. ನೋಡ್ತಾಳೆ ಅವಳು, ಅದನ್ನು ನೋಡಿ ಅವಳು ಏನು ಮಾಡ್ತಾಳೆ, ಅಲ್ಲೇ ಒಂದು ಪೆನ್ ಇರುತ್ತೆ, ಆ ಪೆನ್ನಿನಿಂದ ಆ ಶ್ಲೋಕವನ್ನು ಗೀಚಿ ಗೀಚಿ ಹಾಕ್ತಾಳೆ, ಕಟ್ ಮಾಡಿಬಿಡ್ತಾಳೆ. ಹಾಗೆ ಅವಳು ಅದನ್ನು ಗೀಚಿದ ರಭಸಕ್ಕೆ ಆ ಪುಸ್ತಕದ ಹಾಳೆ ಹರಿದು ಹೋಗ್ಬಿಡುತ್ತೆ, ಆ ಭಗವದ್ಗೀತೆಯ ಆ ಶ್ಲೋಕದ ಹಾಳೆನೇ ಹರಿದೋಗ್ಬಿಡುತ್ತೆ. ಅದಾದ ಸ್ವಲ್ಪ ಹೊತ್ತಿಗೆ ಅವಳ ಮನೆಗೆ ಇಬ್ಬರು ಬಾಲಕರು ಬರ್ತಾರೆ, ಪುಟ್ಟ ಬಾಲಕರಿಬ್ಬರು. ಅವರು ತಮ್ಮೊಂದಿಗೆ ಒಂದು ದೊಡ್ಡ ಗಾಡಿಯಲ್ಲಿ ಸಾಮಾನನ್ನು ತೆಗೆದುಕೊಂಡು ಬಂದಿರುತ್ತಾರೆ, ಮನೆಗೆ ದಿನನಿತ್ಯ ಬಳಕೆಗೆ ಬೇಕಾಗುವಂಥ ಎಲ್ಲ ಸಾಮಾನುಗಳು, ಅಡುಗೆ ಸಾಮಾನಿಂದ ಹಿಡಿದು ಎಲ್ಲ ಸಾಮಾನುಗಳು ಅದರಲ್ಲಿ ಇರುತ್ತವೆ, ದಿನಸಿ ಐಟಮ್ ಎಲ್ಲನೂ ಇರುತ್ತೆ. ಅದನ್ನು ಅವಳು ನೋಡ್ತಾಳೆ, ಯಾರು ಇವರು ಅಂತೇಳಿ. ಅವ್ರು ಹೇಳ್ತಾರೆ, ನಿಮ್ಮ ಪತಿ ಇದನ್ನು ಕಳಿಸಿದ್ರು, ಇದನ್ನ ನಿಮ್ಮ ಮನೆಯಲ್ಲಿ ಅಂದರೆ ನಿಮಗೆ ತಲುಪಿಸೋದಕ್ಕೆ ಅಂತೇಳಿ. ನನ್ನ ಪತಿಗೆ ಇಷ್ಟೊಂದು ಸಾಮಾನುಗಳು ಎಲ್ಲಿಂದ ಸಿಕ್ಕಿತು ಒಂದೇ ದಿವಸದಲ್ಲಿ ಅಂತ ಅವಳಿಗೆ ಆಶ್ಚರ್ಯ ಆಗುತ್ತೆ. ನಮಗೆ ಎಲ್ಲಿ ಇಡಬೇಕಂತ ಇದನ್ನ ನೀವು ಹೇಳಿ, ನಾವು ಬೇಗ ಹೋಗಬೇಕು ಅಂತ ಆ ಹುಡುಗರು ಕೇಳ್ತಾರೆ. ಸೊ ಅವಳು ಹೇಳ್ತಾಳೆ, ಇದನ್ನ ಎಲ್ಲ ಒಳಗಡೆ ತಂದಿಡಿ ಅಂತೇಳಿ ಸಾಮಾನನ್ನು. ಇಬ್ಬರು ಬಾಲಕರು ಬೇಗ ಬೇಗ ಎಲ್ಲ ಸಾಮಾನುಗಳನ್ನು ಒಳಗಡೆ ತಂದಿಡ್ತಾರೆ. ಒಂದು ಸಣ್ಣ ಚಿನ್ನದ ಒಂದು ನಾಣ್ಯದ ಬ್ಯಾಗ್ ಕೂಡ ಇರುತ್ತೆ ಅಲ್ಲಿ, ಪುಟ್ಟ ಚೀಲ, ಅದನ್ನು ತಂದಿಡ್ತಾರೆ. ಸೊ ಅವಳಿಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಇದೆಲ್ಲ ಅಂತೇಳಿ. ಹಾಗೆ ಇಟ್ಟು ಅವರು ಹೊರಟೋಗ್ತಾರೆ. ಹೊರಟೋಗುವಷ್ಟರಲ್ಲಿ ಇನ್ನೇನು ಹೋಗಬೇಕನ್ನುವಷ್ಟರಲ್ಲಿ ಆ ಪುಟ್ಟ ಬಾಲಕನ ಹಣೆಯ ಮೇಲೆ ಗಾಯವಾಗಿರುತ್ತೆ, ಅದರಿಂದ ರಕ್ತ ಸುರಿತಾ ಇರುತ್ತೆ. ಆಶ್ಚರ್ಯವಾಗುತ್ತೆ ಇವಳಿಗೆ, ಇಷ್ಟೊಂದು ಸುಂದರವಾದ ಮುಖದಲ್ಲಿ ಗಾಯ ಹೇಗಾಯ್ತಲ್ಲ ಆಯ್ತಪ್ಪ ಅಂತೇಳಿ ಕೇಳ್ತಾಳೆ ಅವಳು. ಯಾರು ಇದನ್ನು ಮಾಡಿದವರು, ಇಷ್ಟೊಂದು ಸುಂದರವಾದ ಮುಖದಲ್ಲಿ ಈ ಥರ ಕ್ರೂರ ಕೃತ್ಯವನ್ನು ಮಾಡಿದವರು ಯಾರು ಅಂತ. ಆಗ ಬಾಲಕ ಹೇಳ್ತಾನೆ, ಯಾರೋ ಇವತ್ತು ಬೆಳಿಗ್ಗೆ ನನ್ನ ಮೇಲೆ ಸಿಟ್ಟುಕೊಂಡು ಈ ಥರ ಮಾಡಿದ್ರು ಅಂತ ಹೇಳಿ ಅವರಿಬ್ಬರು ಅಲ್ಲಿಂದ ಓಡೋಗ್ಬಿಡ್ತಾರೆ. ಸೊ ಪತ್ನಿ ತುಂಬ ಖುಷಿ ಖುಷಿಯಿಂದ ಅಡುಗೆಯನ್ನೆಲ್ಲ ತಯಾರಿಸ್ತಾಳೆ, ಮೃಷ್ಟಾನ್ನ ಭೋಜನವನ್ನು ತಯಾರಿಸ್ತಾಳೆ. ಅರ್ಜುನ ಪಂಡಿತ ಎಲ್ಲ ಕಡೆ ಹುಡುಕ್ತಾನೆ, ಅಲೆದಾಡಿ ಏನೂ ಸಿಗಲ್ಲ, ಖಾಲಿ ಕೈಯಲ್ಲಿ ಮನೆಗೆ ಬರ್ತಾನೆ. ಪತ್ನಿಗೆ ಏನು ಹೇಳಲಿ ನಾನು ಅಂತ ಯೋಚನೆ ಮಾಡಿಕೊಂಡು ಮನೆಗೆ ಬರ್ತಾನೆ. ಬರುವಷ್ಟರಲ್ಲಿ ಅವನಿಗೆ ಆಶ್ಚರ್ಯ ಕಾದಿತ್ತು, ಮನೆ ತುಂಬ ಸಾಮಾನು ಹರಡಿದೆ, ಪತ್ನಿ ರುಚಿ ರುಚಿಯಾದ ಅಡುಗೆ ಮಾಡಿ ಕಾಯ್ತಾ ಇದ್ದಾಳೆ, ಅದರ ಅಡುಗೆಯ ಸುವಾಸನೆ ಎಲ್ಲೆಲ್ಲೂ ಹರಡಿದೆ. ಏನಪ್ಪ ಇದು, ಇದೆಲ್ಲ ಹೇಗೆ ಸಾಧ್ಯ ಅಂತ ಆಶ್ಚರ್ಯಚಕಿತನಾಗುತ್ತಾನೆ. ಪತ್ನಿ ಹತ್ರ ಕೇಳ್ತಾನೆ, ಏನಿದೆಲ್ಲ, ಯಾರು ತಂದುಕೊಟ್ರು ಅಂತ. ಪತ್ನಿ ಹೇಳ್ತಾಳೆ, ನೀವು ಹೇಳಬೇಕು ಇದಕ್ಕೆ ಉತ್ತರ, ನೀವೇ ಕಳಿಸಿದ್ದಲ್ವಾ ಇಬ್ಬರು ಹುಡುಗರನ್ನ, ಹೇಗೆ ಸಿಗುತ್ತೆ ನಿಮಗೆ ಒಂದು ದಿವಸದಲ್ಲಿ ಇಷ್ಟೆಲ್ಲ ಸಾಮಾನು ಅಂತ ಅವಳು ಕೇಳ್ತಾಳೆ.

0: ಪತಿಗೆ ಪ್ರತಿಯೊಂದು ಈಗ ಇಲ್ಲಿ ಗೊಂದಲಮಯವಾಗಿ ಕಾಣ್ತಾ ಇದೆ. ಏನಪ್ಪ ಇದು ಅಂಥೇಳಿ ಬರ್ತಾನೆ ಪತಿ, ಒಳಗಡೆ ಬರ್ತಾನೆ, ಬಂದು ನೋಡ್ತಾನೆ ಭಗವದ್ಗೀತೆಯ ಹಾಳೆ ಅದು ಹರಿದು ಹೋಗಿದೆ. ಅನನ್ಯ ಚಿಂತೆಯಂತೋ ಮಾಮ ಶ್ಲೋಕ ಅದು ಹರಿದು ಹೋಗಿದೆ. ಪತಿಗೆ ತುಂಬ ದುಃಖ ಉಂಟಾಗುತ್ತೆ, ಯಾರು ಮಾಡಿದರು ಈ ಕಾರ್ಯವನ್ನು ಅಂತ ಪತ್ನಿ ಹತ್ರ ಕೇಳುವಾಗ ಪತ್ನಿ ಹೇಳ್ತಾಳೆ, ಆ ಒಂದು ವಿಷಯ ಹೇಳೋದು ಮರೆತು ಬಿಟ್ಟೆ, ಆ ಹುಡುಗರು ಇಬ್ಬರು ಇದ್ರಲ್ಲ, ಅದರಲ್ಲಿ ಒಬ್ಬ ಹುಡುಗನ ಹಣೆಗೆ ಗಾಯ ಆಗಿತ್ತು, ರಕ್ತ ಸುರಿತಾ ಇತ್ತು ಅಂತ ಪತ್ನಿ ಹೇಳ್ತಾಳೆ. ಅರ್ಜುನ ಪಂಡಿತ ನೋಡ್ತಾನೆ ಇಲ್ಲಿ ಭಗವದ್ಗೀತೆಯ ಹಾಳೆ ಹರಿದು ಹೋಗಿದೆ, ಆ ಅವನ ಇಷ್ಟದ ಶ್ಲೋಕ ಕೂಡ ಹರಿದು ಹೋಗಿದೆ. ಅರ್ಜುನ ಪಂಡಿತನಿಗೆ ಎಲ್ಲವೂ ಅರ್ಥವಾಗುತ್ತೆ. ಭಕ್ತನವನು ಭಗವಂತನ ಈ ರೀತಿಯ ಸ್ಪಂದನೆ ಅರ್ಥವಾಗದೆ ಇರುತ್ತಾ ಅವನಿಗೆ. ಅರ್ಜುನ ಪಂಡಿತ ಹೇಳ್ತಾನೆ, ಎಂಥ ಹೀನ ಕೃತ್ಯವನ್ನು ಮಾಡಿದೆ ನೋಡು ನೀನು, ನೀನೀ ಹಾಳೆಯನ್ನು ಹರಿದಾಕಿದೆ, ಅದು ನೇರವಾಗಿ ಭಗವಂತನ ಹಣೆಗೆ ಗಾಯ ಮಾಡಿದಾಗೆ ಆಗಿದೆ. ಬಂದಿರೋರು ಬೇರೆ ಯಾರೂ ಅಲ್ಲ, ಕೃಷ್ಣ ಬಲರಾಮರು. ಭಗವದ್ಗೀತೆ ಭಗವಂತನ ಒಂದು ಸಾಹಿತ್ಯ, ಒಂದು ರೂಪ ಇದ್ದ ಹಾಗೆ. ಭಗವಂತ ಬೇರೆಯಲ್ಲ, ಭಗವಂತನ ಭಗವದ್ಗೀತೆ ಬೇರೆಯಲ್ಲ. ಸೊ ನೀನಿಲ್ಲಿ ಭಗವದ್ಗೀತೆಗೆ ಮಾಡಿರುವಂತಹ ಒಂದು ಏನು ನೀನಿಲ್ಲಿ ಗಾಯ, ಅದನ್ನು ನೀನು ಹರಿದಾಕಿದ್ಯಾ ಆ ಹಾಳೆಯನ್ನು, ಅದು ನೇರವಾಗಿ ಭಗವಂತನ ಹಣೆಗೆ ಅದು ಆ ಗಾಯ ಅದು ತಟ್ಟಿದೆ ಅಂತ ಹೇಳಿ ಅವನು ತುಂಬ ದುಃಖಿತನಾಗ್ತಾನೆ. ಸೊ ಈಗ ದುಃಖಿತಳಾಗೋದು ಪತ್ನಿಯ ಸರದಿ, ಅವಳಿಗೂ ತುಂಬಾ ಪಶ್ಚಾತ್ತಾಪವಾಗುತ್ತೆ, ಎಂಥ ಹೀನ ಕೃತ್ಯವನ್ನು ಮಾಡಿದೆ ನಾನು, ಸೊ ಭಗವಂತನ ಪಾದಕಮಲಗಳಲ್ಲಿ ಅಪರಾಧವನ್ನು ಎಸಗಿದೆ ಅಂತೇಳಿ ಅವಳು ತುಂಬಾ ದುಃಖಿಸ್ತಾಳೆ. ಆಗ ಪತಿ ಹೇಳ್ತಾನೆ, ನೋಡು ನೀನಾದರೂ ಪುಣ್ಯವಂತಳು, ನೀನು ಕೃಷ್ಣ ಬಲರಾಮರನ್ನು ಕಣ್ಣು ಮುಂದೆ ನೋಡಿದೆ, ಆದರೆ ನಾನಿಷ್ಟು ಭಕ್ತಿ ಮಾಡಿದರೂ ನಾನು ಇನ್ನೂ ನೋಡಲಿಲ್ಲ ಅಂತ ಆಮೇಲೆ ಅವಳು ಪತ್ನಿಗೆ ಅರಿವಾಗುತ್ತೆ. ಸೊ ಭಕ್ತನಾದ ನನ್ನ ಪತಿಯ ಸೇವೆಯನ್ನು ನಾನು ಮಾಡಿದ್ದಕ್ಕೆ ನನಗೆ ಭಗವಂತನಿಂದ ಈ ಅನುಗ್ರಹ, ಅವರನ್ನು ನೋಡುವಂಥ ಭಾಗ್ಯ ದೊರಕಿತು ಅನ್ನುವಂಥದ್ದು. ಸೊ ಇಲ್ಲಿ ಹೇಳಬಯಸುವುದೇನೆಂದರೆ ಭಗವಂತ ತನ್ನ ಭಕ್ತರ ರಕ್ಷಣೆಯನ್ನು, ಯೋಗಕ್ಷೇಮವನ್ನು ಖಂಡಿತವಾಗಲೂ ನೋಡ್ತಾರೆ, ಆದರೆ ನಮಗೆ ತಾಳ್ಮೆ ಇರಬೇಕಷ್ಟೆ. ಯಾವುದೇ ಪ್ರಾರ್ಥನೆ ಅಂದರೆ ಅನಾನ್ಸರ್ಡ್ ಪ್ರಾರ್ಥನೆ ಅನ್ನುವಂಥದ್ದು ಇಲ್ಲವೇ ಇಲ್ಲ, ಭಗವಂತ ಅದಕ್ಕೆ ಉತ್ತರಿಸದಿರುವಂಥ ಪ್ರಾರ್ಥನೆಯೇ ಇಲ್ಲ ಅಂತ ಹೇಳಲಾಗುತ್ತೆ. ಒಂದು ವೇಳೆ ಭಗವಂತ ನಮ್ಮ ಪ್ರಾರ್ಥನೆಗೆ ಅವರು ಸ್ಪಂದಿಸಿದರೆ, ಉತ್ತರಿಸಿದರೆ ನಮಗೆ ತುಂಬ ಸಂತೋಷವಾಗುತ್ತೆ, ಓ ಭಗವಂತ ನನ್ನ ಪ್ರಾರ್ಥನೆಯನ್ನು ಕೇಳಿ ಅದಕ್ಕೆ ಸ್ಪಂದಿಸಿದರು ಅಂತೇಳಿ. ಸೊ ಭಗವಂತ ನನ್ನ ಪ್ರಾರ್ಥನೆಗೆ ಇನ್ನೂ ಸ್ಪಂದಿಸಲಿಲ್ಲ ಅಂದರೆ, ಎಷ್ಟು ನಾನು ಪ್ರಾರ್ಥಿಸಿದರೂ ಭಗವಂತ ಅದನ್ನು ಕೇಳಲಿಲ್ಲ ಅಂದರೆ, ಸೊ ನಮ್ಮ ಪ್ರಾರ್ಥನೆ ಭಗವಂತನಿಗೆ ಇಷ್ಟವಾಗಿದೆ, ನಾವು ಇನ್ನಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕು ಅನ್ನೋದು ಭಗವಂತನ ಇಚ್ಛೆ, ಅದನ್ನು ಇನ್ನಷ್ಟು ಕೇಳ್ತಾ ಇರಬೇಕಂತ ಅವರಿಗೆ ಅನಿಸುತ್ತೆ ಅಂತೇಳಿ. ಎಷ್ಟೇ ಪ್ರಾರ್ಥನೆ ಮಾಡಿದರೂ ನಮ್ಮ ಅಂದರೆ ನಾವು ಏನನ್ನು ಬಯಸಿ ಪ್ರಾರ್ಥನೆಯನ್ನು ಮಾಡ್ತೀವೋ ಭಗವಂತನಿಗೆ ಅದು ಯಾವುದು ಈಡೇರದೇ ಇದ್ದಾಗ, ಯಾವುದು ನಾವು ತಿಳ್ಕೊಂಡ ಹಾಗೆ ನಡೆಯದೇ ಇದ್ದಾಗ, ಸೊ ನಾವೇನು ತಿಳ್ಕೋಬೇಕಂದರೆ ಭಗವಂತ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾರೆ. ಆದರೆ ಭಗವಂತನಿಗೆ ನಮಗಿಂತ ಚೆನ್ನಾಗಿ ಅಂದರೆ ನಮಗೋಸ್ಕರ ಬೆಟರ್ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ. ನಾವೇನು ನಮಗೆ ಬೇಕಂತ ಭಗವಂತನ ಜೊತೆ ಪ್ರಾರ್ಥನೆಯನ್ನು ಮಾಡ್ತೀವೋ ಅದು ನಮ್ಮ ಒಳಿತಿಗೆ ಅಲ್ಲದಿರ್ಬೋದು. ಕೆಲವು ಸತಿ ನಮಗೆ ಗೊತ್ತಿರುವುದಿಲ್ಲ ನಮಗೆ ಯಾವುದು ಬೇಕು ಯಾವುದು ಬೇಡ ಅಂಥೇಳಿ ಅಲ್ವಾ. ಸೊ ನಾವು ಏನು ಬೇಕಂತ ಕೇಳ್ತೀವೋ ಅದೇ ನಮಗೆ ಮುಂದಕ್ಕೆ ನಮ್ಮ ಆಧ್ಯಾತ್ಮಿಕ ಉನ್ನತಿಗೆ ಅದು ಅಡ್ಡಿ ಆಗ್ಬೋದು. ಆದ್ದರಿಂದ ಸೊ ಅದು ಏನೇ ಪ್ರಾರ್ಥನೆ ಮಾಡಿದರೂ ಭಗವಂತ ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾ ಇಲ್ಲ ಅಂದರೆ ಅದರ ಅರ್ಥ ಭಗವಂತನಿಗೆ ನಿನಗಿಂತ ಚೆನ್ನಾಗಿ ಇರುವಂಥ ನಿನಗೆ ಒಳ್ಳೆಯ ಪ್ಲ್ಯಾನನ್ನು ಭಗವಂತ ಮಾಡ್ತಾ ಇದ್ದಾರೆ, ಬೆಟರ್ ಪ್ಲ್ಯಾನ್ ಇದೆ ನಿನಗಿಂತ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಒಟ್ಟಿನಲ್ಲಿ ತನ್ನ ಭಕ್ತರ ಭಕ್ತಿಗೆ ಭಗವಂತ ಸ್ಪಂದಿಸಿಯೇ ಸ್ಪಂದಿಸುತ್ತಾರೆ ಅನ್ನೋದನ್ನು ಹಲವಾರು ಉದಾಹರಣೆಗಳ ಮೂಲಕ ನಾವು ತಿಳಿದುಕೊಳ್ಳಬಹುದು. ನಮ್ಮ ಪುರಾಣಗಳಲ್ಲಿ ಹಲವಾರು ಉದಾಹರಣೆಗಳಿವೆ ಹೇಗೆ ಭಗವಂತ ಭಕ್ತರ ಭಕ್ತಿಗೆ ಸ್ಪಂದಿಸಿದ್ರು ಅನ್ನುವಂಥದ್ದು. ಸುಧಾಮ ಏನನ್ನು ಕೇಳಲಿಲ್ಲ ಭಗವಂತನ ಹತ್ರ, ಜಸ್ಟ್ ಭಗವಂತನನ್ನು ನೋಡೋದಕ್ಕೆ ಅಂತೇಳಿ ಹೋದ. ಒಂದು ಹಿಡಿ ಅವಲಕ್ಕಿಯನ್ನು ಸುಧಾಮ ಕೊಟ್ಟಿದ್ದು ಕೃಷ್ಣನಿಗೆ, ಕೃಷ್ಣ ಅನುಗ್ರಹಿಸಿದ್ದು ದೊಡ್ಡ ಅರಮನೆ ಅಂತ ಒಂದು ಮನೆಯನ್ನು ಮತ್ತು ಎಲ್ಲ ಐಶ್ವರ್ಯ ಸಂಪತ್ತು ಪ್ರತಿಯೊಂದನ್ನು ಕೃಷ್ಣ ಅನುಗ್ರಹಿಸಿದ್ದು ಸುಧಾಮ ಕೇಳದೇನೆ ಸುಧಾಮನಿಗೆ ಕೊಟ್ಟಿರುವಂಥದ್ದು ಅಲ್ವಾ. ಸೊ ಹೀಗೆ ಐಶ್ವರ್ಯ ಸಂಪತ್ತನ್ನು ಬಯಸಿ ನಾವು ಭಗವಂತನ ಬಳಿಗೆ ಹೋಗುವ ಅವಶ್ಯಕತೆ ಇಲ್ಲ, ಭಗವಂತನಿಗೆ ಗೊತ್ತು ನಮಗೆ ಏನು ಬೇಕು ಏನು ಬೇಡ ಅಂಥೇಳಿ. ಭಕ್ತಿಯಲ್ಲಿ ನಮ್ಮ ಉನ್ನತಿಯನ್ನು ಮಾಡಿಕೊಳ್ಬೇಕು ನಾವು ಅಂತ ಇಚ್ಛೆಯನ್ನು ಇಟ್ಕೊಂಡು ನಾವು ಪ್ರೀತಿ ಮತ್ತು ಭಕ್ತಿಯಿಂದ ಭಗವಂತನ ಸೇವೆಯನ್ನು ಮಾಡಿದರೆ ಸಾಕು ಅಂತ ಹೇಳುತ್ತೆ ಶಾಸ್ತ್ರಗಳು.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಶಾಸ್ತ್ರೀಯ ಸಂಗೀತ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು 1:30 to 2:00 ಸ್ವರಝೇಂಕಾರ ಮರಾಠಿ ಸಮಯದಲ್ಲಿ 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಇಂದಿನ ವಿಷಯ ತಜ್ಞರು ಡಾಕ್ಟರ್ ವಿಶ್ವನಾಥ್ ವಸೇದಾರ್.
3: ಈ ಅಸ್ತಮಾ ಅಟ್ಯಾಕ್ ಅಂದ್ರೆ ಏನು?
4: ಇದು ಅಸ್ತಮಾ ಅಟ್ಯಾಕ್ ಅಂದ್ರೆ ಸ್ಟೇಟಸ್ ಅಸ್ತಮೆಟಿಕ್ ಅಕ್ಯೂಟ್ ಅಟ್ಯಾಕ್ ಅಂದ್ರೆ ನಿಮ್ಗೆ ನಾ ಹೇಳಿದೆ, ವೇಗಕಾಲಿನ ಚಿಕಿತ್ಸೆ. ಯಾಕೆ ಆಗ್ಬೋದು? ಮತ್ತೆ ಇನ್ನೊಂದು ಹೇಳೋದು ಮಾಡ್ತು, ಈಗಿನ ಪ್ಯಾಕ್ಡ್ ಫುಡ್, ಪ್ರಿಸರ್ವೇಟಿವ್ ಫುಡ್ ಅನ್ನ ಪ್ರಿಸರ್ವ್ ಮಾಡೋ ಕೆಮಿಕಲ್ ಏನಾಗ, ದಟ್ ಈಸ್ ಆಲ್ಸೋ ಮೋಸ್ಟ್ ಅಲರ್ಜಿಕ್, ಅದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಈ ಸ್ಟೇಟಸ್ ಅಸ್ತಮೆಟಿಕ್ ಅಟ್ಯಾಕ್ ಏನಂದ್ರೆ ಈಗ ತುಂಬಾ ರೆಸ್ಪಿರೇಟರಿ ಸ್ಟಿಮುಲೆಂಟ್, ನಾನು ಹೇಳಿದೆ ಮನೆಯಲ್ಲಿ ಅಗರಬತ್ತಿ ಆಗಿರ್ಬೋದು, ಇದನ್ನ ರಿಪೀಟೆಡ್ ಆಗಿ ಒನ್ ಡೇ ಇನ್ಫ್ಲೇಮ್ ಆಗಿ ಸಡನ್ ಆಗಿ ರೆಸ್ಪಿರೇಟರಿ ಅಟ್ಯಾಕ್ ಅಂತ ಆಗ್ತದೆ. ಅಥವಾ ಯಾವುದೋ ಒಂದು ಪ್ರೋಟೀನ್, ಯಾಕೆ ಏನಾಗಿದೆ ಅಂದರೆ ತುಂಬ ಒಳ್ಳೆಯದು, ಅಮೃತವೂ ವಿಷ ಆಗ್ತದೆ. ಈಗ ಇಫ್ ಯು ಈಟ್ ರೀಚ್ ಆಫ್ ವೆರಿ ಹೈ ರಿಚ್ ಪ್ರೋಟೀನ್ ಪ್ರೋಟೀನ್ ಅಂತ, ಈಗ ಪ್ರೊಸೆಸ್ಡ್ ಪ್ರೋಟೀನ್, ಪ್ಯಾಕ್ಡ್ ಪ್ರೋಟೀನ್, ಅದೆಲ್ಲ ತಿನ್ನಬಾರ್ದು. ನನ್ನ ಪ್ರಕಾರ ನಮಗೆ ದೇವರು ಯಾವ ಫಾರ್ಮಲ್ಲಿ ಕೊಟ್ಟಿದ್ದಾನೆ ಆ ಫಾರ್ಮಲ್ಲಿ ಕೊಟ್ಟಿರೋ ಕಾಳು ಧಾನ್ಯದಿಂದ ಪ್ರೋಟೀನು, ಅಂಥ ಪ್ರೋಟೀನ್ ತಿನ್ನೋದ್ರಿಂದ ಐ ಥಿಂಕ್ ಈ ಅಟ್ಯಾಕ್ಸನ್ನು ಅವಾಯ್ಡ್ ಮಾಡ್ಬೋದು. ಇನ್ನೊಂದು, ಕೆಲವೊಂದು ಜನಕ್ಕೆ ಕೆಲವೊಂದು ಇಂಜೆಕ್ಟೇಬಲ್ಸ್ ಕೊಟ್ಟಾದಾಗ ಸಡನ್ಲಾಗಿ ರೆಸ್ಪಿರೇಟರಿ ARDS ಆಗ್ತದೆ, ಆಮೇಲೆ ಮಾತ್ರೆಗಳನ್ನು ತಿಂದಾಗ ಅದನ್ನು ನಾವು ಮೊದಲೇ ಡಾಕ್ಟರ್ಗೆ ಹೇಳಿಬಿಡ್ಬೇಕು, ನನಗೆ ಇದರಿಂದ ಅಲರ್ಜಿ ಇದೆ ಸರ್, ನಂಗೆ ಹಿಂಗೆ ಆಗಿತ್ತು ಅಂತ ಹಿಸ್ಟ್ರಿ ಕೊಟ್ಟರೆ ಡಾಕ್ಟರ್ ಸ್ಟಿಲ್ ಮೋರ್ ಟೇಕ್ ಕಾಶಿಯಸ್ ಆ್ಯಂಡ್ ಟ್ರೀಟ್. ಅದರಿಂದ ಈ ಅಟ್ಯಾಕ್ ಅನ್ನೋದೇನು ಯಾವುದೇ ಕಾರಣದಿಂದ ಆಗ್ಬೋದು. ನಾನು ಹೇಳಿದೆ ಯಾವ ಅಲರ್ಜನ್ ಪರ್ಸೆಂಟೇಜ್ ಎಷ್ಟು ಒಳಗಡೆ ಹೋಗಿದೆ ಅದ್ರ ಮೇಲೆ ನಮಗೆ ಡಿಪೆಂಡ್ ಆಗ್ತದೆ.
3: ಸರ್, ಇವಾಗ ಒಂದು ಮುಖ್ಯವಾದ ಪ್ರಶ್ನೆ ಅಂದರೆ ಈ ಒಂದು ಅಸ್ತಮವನ್ನು ನಾವು ಸಂಪೂರ್ಣವಾಗಿ ಗುಣಪಡಿಸಬಹುದಾ ಅಂತ.
4: ಇದರಲ್ಲಿ ಎರಡು ರೀತಿ ಇದೆ, ಸಂಪೂರ್ಣವಾಗಿ ಗುಣಪಡಿಸೋಕ್ಕೆ ಯಾವ ಸ್ಟೇಜಲ್ಲಿ ನೀವು ನಮ್ಮನ್ನು ಭೇಟಿಯಾಗಿದ್ದೀರಿ, ಒಂದು ಆ ಸ್ಟೇಜ್ನ ಅಸೆಸ್ಮೆಂಟ್ ಮಾಡಿಕೊಂಡು ನಾವು ಇಫ್ ಇಟ್ ಈಸ್ ಇನ್ನೂ ಅಬ್ಸ್ಟ್ರಕ್ಟಿವ್ ಆಗಿಲ್ಲ, ರೆಸ್ಟ್ರಿಕ್ಟಿವ್ ಇಲ್ಲ, ಕೆಳಗಡೆ ರೆಸ್ಪಿರೇಟರಿ ಇನ್ವಾಲ್ವ್ ಆಗಿಲ್ಲ, ನಿಮ್ಮದು ಒಂದು ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತಾರೆ. ಈಗ ಅದನ್ನು ನಾವು ಆಯುರ್ವೇದದಲ್ಲಿ ಉಪಯೋಗ ಅವರು ಟೆಸ್ಟ್ ಅಷ್ಟೇ ಮಾಡಿಸ್ತೀವಿ, ನಾವು ಉಪಯೋಗ ನಮ್ಮ ಟ್ರೀಟ್ಮೆಂಟ್ಗೆ ಯುಟಿಲೈಸ್ ಮಾಡ್ತಾ ಇದ್ದೀವಿ. ಅಲ್ಲಿ ಅಬ್ಸ್ಟ್ರಕ್ಟಿವ್ ಇಲ್ಲ ಅಂದರೆ ಇಟ್ ಇಸ್ ರಿವರ್ಸಬಲ್ ಚೇಂಜ್. ನಾನು ಹೇಳಿದ್ದೀನಿ ತುಂಬ ಜನಕ್ಕೆ ನಾವು ರಿಲೀಫ್ ಕೊಟ್ಟಿದ್ದೀವಿ, 100% ಟ್ರೀಟಬಲ್ ಡಿಸೀಸ್. ಪೇಷೆಂಟ್ ವಿಲ್ ನಾಟ್ ಯೂಸ್ ಇನ್ ಫರ್ದರ್ದಲ್ಲಿ ಯಾವ ಅಸ್ತಮಾ ರಿಲೇಟೆಡ್ ಮೆಡಿಸಿನ್ ಬೇಕು 100% ಟ್ರೀಟ್ಮೆಂಟ್. ವ್ಯಾಧಿ ಪುನರ್ಭವ ಚಿಕಿತ್ಸೆ, ಮತ್ತೆ ವ್ಯಾಧಿ ಬರದೇ ಇರುವಾಗ ಅವಂಗೆ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ, ಅದನ್ನು ಅವರು ಪಡೆದುಕೊಳ್ಬೋದು. ತುಂಬ ಲೇಟರ್ ಸ್ಟೇಜ್, ನೀವು COPD ಆದಮೇಲೆ ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಥವಾ ILD ಅಂದರೆ ತುಂಬ ಕಷ್ಟ, ಅದನ್ನು ರಿವರ್ಸ್ ಮಾಡೋದು ಕಷ್ಟ. ಬಟ್ ಅಲ್ಲಿ ಬೆಟರ್ ಮ್ಯಾನೇಜ್ಮೆಂಟ್, ಅವನು ಇನ್ನೂ ಫರ್ದರ್ ಸ್ಟೇಜ್ ಡ್ಯಾಮೇಜ್ ಆಗದೆ ಇರುವಾಗ ಆಯುರ್ವೇದದಲ್ಲಿ ನಾವು ವಿತ್ ಸಪೋರ್ಟ್ ಆಫ್ ಅದರ್ ಮೆಡಿಸಿನ್ಸ್ ಆಲ್ಸೋ ನಾವು ನಮ್ಮ ಮೆಡಿಸಿನ್ ಕೊಟ್ಟು ಒಳ್ಳೆ ಒಂದು ಜೀವನ, ಅವನಿಗೆ ಡಿಫಿಕಲ್ಟಿ ಆಗದೆ ಇರೋ ಜೀವನ. ಎಸ್ಪೆಷಲಿ ನಾನು ಹೇಳ್ತಾ ಇದ್ದೀನಿ ILDಯಲ್ಲಿ ನಾನು ನೋಡಿರೋ ಪ್ರಕಾರ ಈಗ ತುಂಬ ಜನಕ್ಕೆ ಸಿಂಪಲ್ ವೆರಿ ಟೂ ಟ ಮೆಡಿಸಿನ್ಸ್ ಅವರ ಜೀವನವನ್ನು ಮೊದಲಿರೋ ತೊಂದರೆಗಳನ್ನೆಲ್ಲ ಕಡಿಮೆ ಆಗಿ ತಮ್ಮ ಜೀವನವನ್ನು ಜಗ್ತಾ ಇದ್ದಾರೆ. ಆ ರೀತಿ ನಾವು ಕೊಡ್ಬೋದು. ಇನ್ನೊಂದು ಏನಿದೆ, ಇದು ಬರದೇ ಇರುವ ಹಾಗೆ ನಮ್ಮ ಸಸ್ಪೆಕ್ಟಬಲ್, ಇದಕ್ಕೆ ಋತುಶೋಧನ ಅಂತ ಮಾಡ್ತೀವಿ. ಶರದ ಕಾಲದಲ್ಲಿ ವಿರೇಚನ, ವಸಂತ ಋತುವಿನಲ್ಲಿ ವಮನ, ವರ್ಷ ಋತುವಿನಲ್ಲಿ ಎನಿಮಥೆರಪಿ ಅಂತ ನಮ್ಮದು. ಇದೊಂದೇ ರೋಗ ಅಲ್ಲ, ಯಾವುದೇ ರೋಗ ಬರಬಾರ್ದು. ವಾತ ಪಿತ್ತ ಕಫ, ಕಫವನ್ನು ವಸಂತ ಋತುವಿನಲ್ಲಿ, ಪಿತ್ತವನ್ನು ಈ ಶರದ್ ಋತುವಿನಲ್ಲಿ, ಬರೋ ಕಾಲದಲ್ಲಿ ವಾತವನ್ನು ವರ್ಷ ಋತುವಿನ ಮಳೆಗಾಲದಲ್ಲಿ. ಈ ಚಿಕಿತ್ಸೆಯನ್ನು ಪಡೆಯೋದ್ರಿಂದ ವ್ಯಾಧಿ ಅಪುನರ್ಭವ ಚಿಕಿತ್ಸಾ ಅಂತೀವಿ ನಾವು, ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಬೆಳವಣಿಗೆ ಮಾಡುವಂಥದ್ದು. ಇದನ್ನು ಮಾಡಿಸಿ ಇಯರ್ಲಿ 3 times ಡಿಟಾಕ್ಸಿಫಿಕೇಷನ್ ಥೆರಪಿ ಆಯುರ್ವೇದದಿಂದ ಮಾಡ್ಕೋದ್ರಿಂದ ಎಷ್ಟೋ ಬದಲಾವಣೆಗಳಾಗಿ ಅವರಿಗೆ ರೋಗ ಬರದೇ ಇರುವ ಹಾಗೆ ನಾವು ನೋಡ್ಕೋಬಹುದು.

0: ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 90.4 FM ಪ್ರಸ್ತುತಿ.
1: ಕೆಎಲ್ಇ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿ ಆಹೆ. ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲೆ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ ಬಿ ಫಾರ್ಮ, ಫಾರ್ಮ್ ಡಿ, ಎಂ ಫಾರ್ಮ್, PhD. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚೆ ಪ್ರಮುಖ ವೈಶಿಷ್ಟ್ಯ 100 ಅಧಿಕ ವರ್ಷಾಚಿ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರತಿಲ್ 3,000 ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನ ರಸ್ತ್ಯಾವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್. ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜಾಚೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಳಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹೆ ಆಣಿ ಕ್ರೀಡಾ ಸುವಿಧಾ ಸುತ್ತಾ ನ್ಯಾಕ್ ಎ ಪ್ಲಸ್ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆ. ಗುಣವತ್ತಾಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರಾ 0312471399 ಆಣಿ 9740639702. ವೆಬ್ಸೈಟ್ ಆಹೆ www.kleparm.edu.
2: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಇಂದು ವಿಶ್ವ ತಲಸೇಮಿಯಾ ದಿನ. ಈ ದಿನದ ಅಂಗವಾಗಿ ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಣಜಿತ್ ನಾಯಕ್, ಹೃದ್ರೋಗ ಶಸ್ತ್ರಕ್ರಿಯಾ ತಜ್ಞರು, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಹಾಯಕ ಪ್ರಾಧ್ಯಾಪಕರು, ಜೆಎನ್ಎಂಸಿ ಬೆಳಗಾವಿ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ. ವೇಣುಧ್ವನಿಯ ಎಲ್ಲ ಕೇಳುಗರಿಗೆ ನನ್ನ ನಮಸ್ಕಾರಗಳು.
0: ಸರ್, ಈ ಒಂದು ತಲಸೇಮಿಯಾ ಅಂದ್ರೇನು ಸರ್? ವೈದ್ಯಕೀಯ ಭಾಷೆಯಲ್ಲಿ ಇದನ್ನ ಹೇಗೆ ವಿವರಿಸ್ತೀರಾ?
1: ತಲಸೇಮಿಯಾ ಅಂತಂದ್ರೆ ಅದು ರಕ್ತ ಸಂಬಂಧಿ ಕಾಯಿಲೆ. ಅದು ಈಗ ಥ್ಯಾಲಸ್ ಅಂತಂದ್ರೆ ಈ ಸಮುದ್ರದ ಆಸ್ಪಾಸಿನಲ್ಲಿ ಇರುವಂತಹ ಜನರಲ್ಲಿ ಒಂದು ವಿಶೇಷವಾದಂತಹ ಅನೀಮಿಯಾ ರೋಗ ಕಂಡು ಬಂದಾಗ ಅದನ್ನ ಥ್ಯಾಲಸೀಮಿಯಾ ಅಂತ ಕರೆದ್ರು. ಈ ಮೆಡಿಟೇರಿಯನ್ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತಿದ್ದಂತಹ ಒಂದು ಹಿಮೋಗ್ಲೋಬಿನ್ ಸಂಬಂಧಪಟ್ಟಂತೆ, ಅದರಲ್ಲಿ ಹಿಮೋಗ್ಲೋಬಿನ್ನಲ್ಲಿರುವಂತ ನ್ಯೂನ್ಯತೆಯಿಂದ ಉಂಟಾಗುವಂತ ಕಾಯಿಲೆ ಥ್ಯಾಲಸೀಮಿಯಾ.
0: ಇದರ ಮೂಲ ಕಾರಣ ಏನು ಸರ್? ಯಾವ ಕಾರಣದಿಂದ ಇದು ಬರುತ್ತೆ ಅಂತ, ಹೇಗೆ ಬರುತ್ತೆ ಅಂತ?
1: ಇದು ವಂಶ ಪಾರಂಪರಿಕವಾಗಿ ಅನುವಂಶಿಕವಾಗಿ ಇನ್ಹೆರಿಟೆಂಟ್ ಡಿಸಾರ್ಡರ್. ಇದು ಇದನ್ನ ನಾವು ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್ ಅಂತ ಕರಿತೇವೆ. ಅಂದ್ರೆ ಇದು ಎಲ್ಲರಲ್ಲೂ ಕಾಣಿಸ್ಕೋಬೇಕು ಅಂತಿಲ್ಲ, ಒಂದು ಜನರೇಷನ್ ಸ್ಕಿಪ್ ಆಗಿ ಇನ್ನೊಂದು ಜನರೇಷನ್ ಅಲ್ಲಿ ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ತಂದೆ ಹಾಗೂ ತಾಯಿ ಇಬ್ಬರು ವಾಹಕ ಅಥವಾ ಕ್ಯಾರಿಯರ್ಸ್ ಆಗಿದ್ದಾಗ ಇದು ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತ ಸಂಭವ ಹೆಚ್ಚಿರುತ್ತದೆ. ಈಗ ಹೆಂಗಂತಂದ್ರೆ ಅದು ನಮ್ಮಲ್ಲಿ ಯಾವುದೇ ಒಂದು ಎಕ್ಸ್ಪ್ರೆಷನ್ ಆಗಬೇಕು ಅಂದ್ರೆ, ಜೀನ್ ಎಕ್ಸ್ಪ್ರೆಷನ್ ಆಗಬೇಕು ಅಂದ್ರೆ ಒಂದು ಡಾಮಿನೆಂಟ್ ಪ್ಯಾಟರ್ನ್ ಇರುತ್ತೆ, ಒಂದೊಂದು ರಿಸೆಸಿವ್ ಪ್ಯಾಟರ್ನ್ ಇರುತ್ತೆ. ರಿಸೆಸಿವ್ ಇದ್ದಾಗ ಎರಡೂ ರಿಸೆಸಿವ್ ಜೀನ್ಗಳು ಒಂದಾದಾಗ ಮಾತ್ರ ಇದು ನಮ್ಮಲ್ಲಿ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ. ಸೊ ಹಾಗಾಗಿ ಈಗ ನಾವು ಹೇಳಬೇಕು ಅಂತಂದ್ರೆ, ಈಗ ಇಬ್ರು ಗಂಡ ಹೆಂಡತಿ ಇಬ್ರು ಥ್ಯಾಲಸೀಮಿಯಾ ಕ್ಯಾರಿಯರ್ಸ್ ಆಗಿದ್ರೆ, ಅಂದ್ರೆ ಅವರಲ್ಲಿ ಮೈಲ್ಡ್ ಫಾರ್ಮ್ ಆಫ್ ಡಿಸಾರ್ಡರ್ ಇದ್ದು ಅವ್ರ ಮದುವೆ ಆಯಿತು ಅಂತಂದ್ರೆ, ಅವರಲ್ಲಿ ಹುಟ್ಟುವಂತ ಒಂದು 25% ಮಕ್ಕಳಿಗೆ ಸಿವಿಯರ್ ಫಾರ್ಮ್ ಆಫ್ ಡಿಸೀಸ್ ಬರುವಂತಹ ಸಾಧ್ಯತೆ ಇರುತ್ತೆ. ಇನ್ನು 25% ಮಂದಿಗೆ ಏನು ಎಫೆಕ್ಟ್ ಆಗದೆ ಇರುವಂತ ಒಂದು ಸಾಧ್ಯತೆ ಇರುತ್ತೆ. ಹಾಗೂ 50% ಮಂದಿ ಅವ್ರ ಮುಂದಿನ ಜನಾಂಗಕ್ಕೆ ತಮಗೆ ಯಾವುದೇ ಒಂದು ಸಿಂಪ್ಟಮ್ಸ್ ಅನ್ನ ತೋರ್ಪಡಿಸದೆ ಮುಂದಿನ ಪೀಳಿಗೆಗೆ ಅದನ್ನ ವಾಹಕ ರೂಪದಲ್ಲಿ ಕೊಂಡೊಯ್ಯುವಂತ ಒಂದು ಸಾಧ್ಯತೆ.
0: ಅಂದ್ರೆ ಸರ್, ಇದು ಒಂದು ತಲಸೇಮಿ ಅನ್ನುವಂಥದ್ದು ವಂಶ ಪಾರಂಪರವಾಗಿ ಬರುತ್ತೆ ಅಂತ ಹೇಳಿ,
1: ವಂಶ ಪಾರಂಪರವಾಗಿ ಬರುವಂತ
0: ಇದು ಗಾಳಿಯ ಮೂಲಕ ನೀರಿನ ಮೂಲಕ ಸಾಂಕ್ರಾಮಿಕವಾಗಿ ಬರುವಂತ?
1: ಇಲ್ಲ, ಇದಕ್ಕೂ ಹಾಗೂ ಸಾಂಕ್ರಾಮಿಕ ಇದಕ್ಕೆ ಯಾವುದು ಸಂಬಂಧ ಇಲ್ಲ. ಅವ್ರ ಜೊತೆ ನಾವು ಊಟ ಮಾಡೋದ್ರಿಂದ, ತಿಂಡಿ ತಿನ್ನೋದ್ರಿಂದ, ಅವರ ಜೀವನದಿಂದ ಅವನೊಂದಿಗೆ ನಾವು ಸಂಪರ್ಕಕ್ಕೆ ಬರುವುದರಿಂದ ಅಥವಾ ಗಾಳಿ ಬೆಳಕು ಯಾವುದೇ ಒಂದು ರೀತಿ ಅದರಿಂದ ಬರುವಂತದ್ದಲ್ಲ. ಇದು ಪ್ಯೂರ್ಲಿ ಒಂದು ವಂಶಕ ಪಾರಂಪರಿಕವಾಗಿ ಬರುವಂತ ಒಂದು ಕಾಯಿಲೆ. ಕೆಲವರಲ್ಲಿ ಅದು ಮ್ಯೂಟೇಷನ್ ಆಗುವಂತ ಒಂದು ಸಾಧ್ಯತೆ ಇರುತ್ತೆ, ಬಟ್ ಇದು ಯಾವುದೇ ಒಂದು ರೀತಿ ಸಾಂಕ್ರಾಮಿಕವಾದ ಕಾಯಿಲೆ ಅಲ್ಲ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು.
0: ಸರ್, ಇಂದು ವಿಶ್ವ ತಲಸೇಮಿಯಾ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ, ಇದರ ಮಹತ್ವ ಏನು ಸರ್? ಈ ದಿನ ಜನರಲ್ಲಿ ಯಾವ ರೀತಿಯ ಒಂದು ಜಾಗೃತಿಯನ್ನ ಮೂಡಿಸುತ್ತೆ ಅಂತ?
1: ಈಗ ನಮ್ಮ ದೇಶದಲ್ಲಿ ಸುಮಾರು 100,000 to 150,000 ಮಂದಿ ಥ್ಯಾಲಸೀಮಿಯಾ ಮೇಜರ್ ಪೇಷಂಟ್ಗಳು ಇದ್ದಾರೆ. ಆದರೆ 35-50 million ಅಧಿಕ ಮಂದಿ ವಾಹಕರಾಗಿದ್ದಾರೆ. ಅವರನ್ನ ಪತ್ತೆ ಹಚ್ಚುವ ಕಾರ್ಯ ಅಷ್ಟು ಶೀಘ್ರಗತಿಯಲ್ಲಿ ಆಗಬೇಕಾಗಿದೆ. ಯಾಕಂತಂದರೆ ಅದನ್ನು ನಾವು ಮುಂದೆ ಈ ರೋಗ ಹರಡದಂತೆ ಅಥವಾ ಇದು ತಡೆಯಬೇಕಂತಾದರೆ, ಸೊ ನಾವು ಇವರನ್ನು ಪತ್ತೆ ಹಚ್ಚುವುದು ಬಹುಮುಖ್ಯ. ಸೊ ಹಾಗಾಗಿ ಈ ವರ್ಷದ ಧ್ಯೇಯವಾಕ್ಯ ಏನಿದೆ ಅಂತಂದರೆ, ಹಿಡನ್ ನೋ ಮೋರ್. ಅಂದರೆ ಯಾವುದೇ ಒಂದು ಥ್ಯಾಲಸೀಮಿಯಾ ವಾಹಕ ಆಗಲಿ ಅಥವಾ ಥ್ಯಾಲಸೀಮಿಯಾ ರೋಗಿ ಆಗಲಿ, ಆತನನ್ನು ಮೊದಲು ನಾವು ಪತ್ತೆ ಹಚ್ಚಬೇಕು. ಅದು ಹಿಡನ್ ಆಗಿರಬಾರದು. ಫೈಂಡಿಂಗ್ ದ ಅನ್ಡಯಾಗ್ನೋಸ್ಡ್ ಹಾಗೂ ಸಪೋರ್ಟಿಂಗ್ ದ ಅನ್ಸೀನ್. ಯಾಕಂದರೆ ಈ ಕುಟುಂಬಗಳು ಅನೇಕ ರೀತಿಯ ನೋವುಗಳನ್ನು ಅನುಭವಿಸ್ತವೆ, ಅವರಿಗೆ ಒಂದು ಬೆಂಬಲವನ್ನು ಸೂಚಿಸುವಂಥ ಒಂದು ಕಾರ್ಯ ನಮ್ಮಿಂದ ಆಗಬೇಕು. ಸೊ ಈ ವರ್ಷದ ಮುಖ್ಯವಾದ ಧ್ಯೇಯವಾಕ್ಯ ಏನಂತಂದರೆ, ಹಿಡನ್ ನೋ ಮೋರ್, ಫೈಂಡಿಂಗ್ ದಿ ಅನ್ಡಯಾಗ್ನೋಸ್ಡ್ ಆ್ಯಂಡ್ ಸಪೋರ್ಟಿಂಗ್ ದಿ ಅನ್ಸೀನ್ ಅಂತ.
0: ಸರ್, ವಾಹಕರನ್ನ ಪತ್ತೆ ಹಚ್ಚುವುದು ಅಂತ ಹೇಳಿದ್ರಿ, ಅದನ್ನು ವಿಸ್ತಾರವಾಗಿ ತಿಳಿಸುವುದಾದ್ರೆ ವಾಹಕರು ಅಂದರೆ ಯಾರು ಸರ್?
1: ಇದಕ್ಕೆ ನಾವು ಜೆನೆಟಿಕ್ ಟೆಸ್ಟಿಂಗ್ ಮಾಡಬೇಕಾಗುತ್ತೆ, ಅಥವಾ ಅವರಿಗೆ ಅದು ಆ ಟೆಸ್ಟಿಂಗಿನ ನಂತರ ಅದು ಗೊತ್ತಾಗುತ್ತೆ. ಹಾಗಾಗಿ ಈ ಬ್ಲಡ್ ಟೆಸ್ಟ್ ಬೇಸಿಸ್ ಮೇಲೆ ಅದನ್ನು ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಆಗ್ತದೆ. ಸೊ ಹಾಗಾಗಿ ಅದನ್ನು ನಾವು ಕೆಲವು ಅನಿಮಿಯಾ ಪೇಷಂಟ್ಸ್ ಇರೋರು ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇರುವಂಥವ್ರು ತಾವು ಬಂದು ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ಮುಂದಾಗಬೇಕು.
0: ಸರ್, ಈ ಥ್ಯಾಲಸೀಮಿಯಾದಲ್ಲಿ ಏನಾದರೂ ವಿವಿಧ ಪ್ರಕಾರಗಳು ಏನಾದರೂ ಇದೆಯಾ ಸರ್?
1: ಹಾಂ, ಈಗಾಗಲೇ ನಾನು ಈಗ ಥ್ಯಾಲಸೀಮಿಯಾದಲ್ಲಿ ಮೈಲ್ಡ್, ಮಾಡ್ರೇಟ್, ಸಿವಿಯರ್ ರೀತಿ ಬರುತ್ತೆ. ಮತ್ತು ಅದರಲ್ಲಿ ಥ್ಯಾಲಸೀಮಿಯಾ ಮೈನರ್, ಥ್ಯಾಲಸೀಮಿಯಾ ಮೇಜರ್ ಅಂತ ಬರುತ್ತೆ. ಕೆಲವು ಈ ಮೇಜರ್ ಇದಕ್ಕೆ ಏನಾಗುತ್ತೆ, ಪದೇ ಪದೇ ನಾವು ಟ್ರಾನ್ಸ್ಫ್ಯೂಷನನ್ನು ಕೊಡಬೇಕಾಗತ್ತೆ. ಸೊ ಹಾಗಾಗಿ ಟ್ರಾನ್ಸ್ಫ್ಯೂಷನ್ ಡಿಪೆಂಡೆಂಟ್ ಅಥವಾ ನಾನ್ ಟ್ರಾನ್ಸ್ಫ್ಯೂಷನ್ ಡಿಪೆಂಡೆಂಟ್ ಅಂತ ಕೂಡ ವಿಂಗಡಿಸಬಹುದು. ಈಗ ನಮ್ಮ ಒಂದು ಹಿಮೋಗ್ಲೋಬಿನ್ ಏನಿದೆ, ಆ ಹಿಮೋಗ್ಲೋಬಿನ್ನಲ್ಲಿ, ಅಡಲ್ಟ್ ಹಿಮೋಗ್ಲೋಬಿನ್ನಲ್ಲಿ ಸಾಮಾನ್ಯವಾಗಿ ಆಲ್ಫಾ ಬೀಟಾ ಎರಡು ಆಲ್ಫಾ ಎರಡು ಬೀಟಾ ಚೈನ್ಗಳು ಇರ್ತವೆ. ಅದರಲ್ಲಿ ವೇರಿಯೇಷನ್ ಆದಾಗ ಥ್ಯಾಲಸೀಮಿಯಾ ಅನ್ನೋ ಒಂದು ಸೀಕ್ ಬರುತ್ತೆ. ಸೊ ಹಾಗಾಗಿ ನಮ್ಮ ಈ ಒಂದು 95 to ಅಡಲ್ಟ್ ಅಲ್ಲಿ ಎರಡು ಆಲ್ಫಾ ಎರಡು ಗಾಮಾ. ಈ ಆಲ್ಫಾ ಹಾಗೂ ಬೀಟಾ ಗ್ಲೋಬಿನ್ ಚೇಂಜ್ ಅದರಲ್ಲಿ ಪ್ರೊಡಕ್ಷನ್ ನಲ್ಲಿ ಆಗುವಂತ ನ್ಯೂನ್ಯತೆ ಏನಿದೆ ಅದು ತಲೆಸಿಮಿಯಾಗೆ ಕಾರಣ. ಸೊ ಆಲ್ಫಾ ಗ್ಲೋಬಿನ್ ತಲೆಸಿಮಿಯಾ, ಬೀಟಾ ಗ್ಲೋಬಿನ್ ತಲೆಸಿಮಿಯಾ ಅಂತಾನು ನಾವು ಹೇಳ್ಬೋದು. ಸೊ ಅದರಲ್ಲಿ ಮತ್ತೆ ಕೆಲವೊಂದು ಎಷ್ಟು ಸಿವಿಯರ್ ಆಗಿರ್ತವೆ ಅಂದ್ರೆ ಹುಟ್ಟುವ ಮಗುವಿನಿಂದಲೇ ರಕ್ತಹೀನತೆಯ ಒಂದು ಸಮಸ್ಯೆ ಎದುರಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಸೊ ದ ಸಿವಿಯರಿಟಿ ವಿಲ್ ಡಿಪೆಂಡ್ ಆನ್ ಎಷ್ಟು ಪರ್ಸೆಂಟೇಜ್ ಇಂದ ಅವರಿಗೆ ಅದು ಎಷ್ಟು ಚೇನಲ್ಲಿ ಡಿಫ್ರೆನ್ಸ್ ಇದೆ. ಈಗ ಒಂದು ಜೀನಲ್ಲಿ ಡಿಫೆಕ್ಟ್ ಇದೆಯೋ, ಎರಡು ಆಲ್ಫಾ ಚೇನಲ್ಲಿ ಡಿಫೆಕ್ಟ್ ಇದೆಯೋ, ಮೂರರಲ್ಲೂ ಇದೆಯೋ, ನಾಲ್ಕರಲ್ಲೂ ಇದೆಯೋ ಅಂತ ಬರುತ್ತೆ. ಹಾಗೆ ಬೀಟಾ ಚೇನಲ್ಲೂ ಕೂಡ ಆಗುವಂಥ ವೇರಿಯೇಷನ್ ಮೇಲೆ ನಾವು ಅದನ್ನು ಮೈನರ್ ಹಾಗೂ ಮೇಜರ್ ಆಗಿ ಡಿವೈಡ್ ಮಾಡ್ಕೋತೇವೆ.
0: ಸರಿ, ಈಗ ಆರಂಭಿಕ ಹಂತದಲ್ಲೇ ಇದನ್ನು ಪತ್ತೆ ಹಚ್ಚೋದಕ್ಕೆ ಯಾವ ಲಕ್ಷಣಗಳು ಸಹಾಯ ಆಗುತ್ತೆ ಅಂತ, ಇದರ ಲಕ್ಷಣಗಳು ಯಾವ ರೀತಿ ಇರುತ್ತೆ?
1: ಈಗ ಮುಖ್ಯವಾಗಿ ಏನಾಗುತ್ತೆ, ಹಿಮೋಗ್ಲೋಬಿನ್ನಲ್ಲಿ ಇರುವಂಥ ನ್ಯೂನ್ಯತೆಯ ಕಾರಣದಿಂದ ನಮ್ಮ ದೇಹ ಅದರ ಡಿಸ್ಟ್ರಕ್ಷನ್ಗೆ ಕಾರಣ ಆಗುತ್ತೆ. ಸೊ ನಮ್ಮ ಬ್ಲಡ್ ಸೆಲ್ಸು ಈಗ ನಾರ್ಮಲ್ ಆಗಿರುವಂತಹ ಅಡಲ್ಟ್ ಹಿಮೋಗ್ಲೋಬಿನ್ ರೀತಿ ಇರೋದೇ ಇರೋದ್ರಿಂದ ನಮ್ಮ ಬಾಡಿಯೇ ಅದನ್ನು ಡಿಸ್ಟ್ರಾಯ್ ಮಾಡೋದಕ್ಕೆ ಸ್ಟಾರ್ಟ್ ಅಥವಾ ಅದರ ಪ್ರೊಡಕ್ಷನ್ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿರುವಂಥ ಹಿಮೋಗ್ಲೋಬಿನ್ನ ಮೂಲ ಉದ್ದೇಶ ಏನಿದೆ ಅಂದರೆ ದೇಹದ ಎಲ್ಲ ಅಂಗಾಂಗಗಳಿಗೆ ಆಮ್ಲಜನಕವನ್ನು ತಲುಪಿಸುವಂಥದ್ದು. ಈ ಪ್ರಮಾಣದಲ್ಲಿ ಕುಂಠಿತಗೊಳ್ಳುತ್ತೆ. ಈ ಪ್ರಮಾಣದಲ್ಲಿ ಕುಂಠಿತ ಆದಾಗ ನಾವೇನಾಗುತ್ತೆ, ನಾವು ಈ ಪ್ರಮಾಣ ಕುಂಠಿತಗೊಂಡ ತಕ್ಷಣ ಸಾಮಾನ್ಯವಾಗಿ ಈ ಅನಿಮಿಯಾ ರಕ್ತಹೀನತೆ, ಹಿಮೋಗ್ಲೋಬಿನ್ ಕಡಿಮೆ ಆದಾಗ ರಕ್ತಹೀನತೆ ಉಂಟಾಗುತ್ತೆ. ರಕ್ತಹೀನತೆಯಿಂದ ಸಂಬಂಧಪಟ್ಟಂತ ಇದಂತಂದ್ರೆ ನೀವು ಸುಸ್ತು ಬೇಗ ಆಗ್ತೀರ, ಮುಖ ಎಲ್ಲ ಒಂಥರ ಪೇಲ್ ಆಗುತ್ತೆ. ಅಂದ್ರೆ ನಾವು ಒಂದು ರೀತಿ ಬಿಳಿದಾಗಿ ತುಂಬಾ ಪೇಲ್ ಆಗಿ ಅಥವಾ ಕಾಣಿಸ್ಕೊಳ್ಳಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತೆ ಕೆಲವರಲ್ಲಿ ಜಾಂಡಿಸ್ ಕಾಣಿಸ್ಕೋಬಹುದು, ಅತಿಯಾದಂತಹ ಈ ರೆಡ್ ಬ್ಲಡ್ ಸೆಲ್ಸ್ ಅಥವಾ ಹಿಮೋಗ್ಲೋಬಿನ್ ನ ಡಿಸ್ಟ್ರಕ್ಷನ್ ಇಂದ ಅವರಲ್ಲಿ ಜಾಂಡಿಸ್ ಕಾಣಿಸ್ಕೋಬಹುದು, ಯೂರಿನ್ ನ ಕಲರ್ ಬದಲಾಗ್ಬಹುದು, ಹಳದಿ ಬಣ್ಣ ಆಗ್ಬಹುದು, ಮತ್ತೆ ಕೆಲವರಲ್ಲಿ ಲಿವರ್ ಎನ್ಲಾರ್ಜ್ಡ್ ಆಗ್ಬಹುದು, ಕೆಲವರಲ್ಲಿ ಸ್ಪ್ಲಿನೋಮೆಗಲಿ ಅಂತ ಹೇಳ್ತೇವೆ ಅದು ಕೂಡ. ಅಂದರೆ ನಾವು ಸ್ಟಮಕ್ ಅನ್ನು ನೋಡಿದಾಗ ಆ ಎರಡು ಭಾಗದಲ್ಲಿ ಆ ಅಂಗಾಂಗಗಳ ಗಾತ್ರ ಹಿಗ್ಗಿರುವಂಥ ಸಾಧ್ಯತೆ ಇರುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾಗಿ ಅಂದರೆ ಅವರ ಫೇಷಿಯಲ್ ಎಕ್ಸ್ಪ್ರೆಷನ್, ಫೇಸ್ ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಂಡು ಬರುತ್ತೆ, ಯಾಕಂದ್ರೆ ಅವ್ರ ಬೋನ್ಸು ವೀಕ್ ಆಗ್ತಾ ಇರ್ತವೆ. ಸೊ ಆ ಒಂದು ಕಾರಣದಿಂದ ಇವೆಲ್ಲ ಗುಣಲಕ್ಷಣಗಳಿಂದ ನಾವು ಒಂದು ಅಂದಾಜ ಮೇಲೆ ಅದನ್ನ ಕಂಡುಹಿಡಿಬಹುದು. ವೈದ್ಯಕೀಯ ತಪಾಸಣೆಯ ನಂತರ ಅದು ದೃಢೀಕರಣಗೊಳ್ಳುತ್ತೆ.
0: ಸರಿ, ಇವಾಗ ಸಾಮಾನ್ಯವಾಗಿ ಜನರು ಈ ಒಂದು ತಲೆಸೇಮಿಯಾವನ್ನ ತಡವಾಗಿ ಒಂದು ಗುರುತಿಸ್ತಾರೆ, ಅದಕ್ಕೆ ಕಾರಣ ಏನೆಲ್ಲ ಇರಬಹುದು ಸರ್?
1: ಒಂದು, ನಾನು ಈಗಾಗಲೇ ಹೇಳಿದಂಗೆ ಕೆಲವರಿಗೆ ತುಂಬಾ ಮೈಲ್ಡ್ ಫಾರ್ಮ್ ಆಫ್ ಡಿಸೀಸ್ ಇರುತ್ತೆ, ಕೆಲವರು ಕೇವಲ ವಾಹಕ ರೂಪದಲ್ಲಿ ಅವರು ತಮ್ಮ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಕೆಲವರು ಟ್ರಾನ್ಸ್ಫ್ಯೂಷನ್ ಡಿಪೆಂಡೆಂಟ್ ಆಗುವಂಥವರು ಕೆಲವೊಮ್ಮೆ ಕೇವಲ ಅದನ್ನ ರಕ್ತಹೀನತೆ ಅಂತ ಹೇಳಿ ಅದನ್ನ ಕಡೆಗಣಿಸ್ತಾ ಸಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಟೆಸ್ಟಿಂಗ್ ನ ಕೊರತೆ ಕೂಡ ಕೆಲವು ಕಡೆ ಇರೋದ್ರಿಂದ, ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ಟ್ರೀಟ್ಮೆಂಟ್ ಕೂಡ ಸ್ವಲ್ಪ ಕಾಸ್ಟ್ಲಿ ಹಾಗೂ ಸ್ವಲ್ಪ ಕುಟುಂಬಕ್ಕೆ ಭಾರವಾಗುವಂತ ಒಂದು ಸನ್ನಿವೇಶವೂ ಇರೋದ್ರಿಂದ ಅದು ಕೆಲವೊಮ್ಮೆ ನಿರ್ಲಕ್ಷ್ಯಕ್ಕೆ ಒಳಗಾಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ.
0: ಈ ಒಂದು ರೋಗವನ್ನ ನಿರ್ಧಾರ ಮಾಡೋದಕ್ಕಾಗಿ ರಕ್ತ ಪರೀಕ್ಷೆ ಅಗತ್ಯವಾಗಿದೆಯಾ ಅಂತ?
1: ಇದಕ್ಕೆ ರಕ್ತ ಪರೀಕ್ಷೆ ಮುಖ್ಯವಾಗಿ ಅದನ್ನ ಪತ್ತೆ ಹಚ್ಚುವಂತ ಒಂದು ಮಾರ್ಗ.
0: ಸರಿ, ಒಂದು ರೋಗ ನಿರ್ಧಾರ ಮಾಡುವ ಪ್ರಕ್ರಿಯೆಯಲ್ಲಿ ಯಾವ ಒಂದು ಪರೀಕ್ಷೆಗಳು ಅತ್ಯಂತ ಮುಖ್ಯವಾಗ್ತಾ ಹೋಗುತ್ತೆ ಅಂತ?
1: ಅಲ್ಲ, ಮೇನ್ಲಿ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಬ್ಲಡ್ ಟೆಸ್ಟ್ ನಾನು ಈಗ ಹೆಗ್ಲೇ ಹೇಳಿದಂತೆ, ಮತ್ತೆ ಬೇರೆ ಈಗ ಅನೇಮಿಯಾಗೆ ಹಲವಾರು ಕಾರಣಗಳಿರ್ತವೆ. ಆ ಅನೇಮಿಯಾ ಕಾರಣ ತಲೆಸೇಮಿಯಾದಿಂದ ಇದೆ ಅನ್ನೋದಕ್ಕೆ ನಾವು ಸ್ವಲ್ಪ ಎಕ್ಸ್ಪರ್ಟ್ ಒಪಿನಿಯನ್ ಅನ್ನು ಪಡೆದು ಅದನ್ನು ಇವ್ಯಾಲ್ಯುಯೇಟ್ ಮಾಡಿದಾಗಲೇ ನಮಗೆ ಗೊತ್ತಾಗುವಂಥದ್ದು. ಅದಕ್ಕೆ ಎಲೆಕ್ಟ್ರೋಫೋರೆಸಿಸ್ ಟೆಸ್ಟಿಂಗ್ ನಾವು ಮಾಡಬೇಕಾಗುತ್ತೆ, ಅದನ್ನು HPLA ಟೆಸ್ಟಿಂಗ್ ಅಂತಲೂ ಇದು ಮಾಡ್ತೇವೆ. ಅದನ್ನು ಮಾಡಿದ ನಂತರ ಗೊತ್ತಾಗುವಂಥದ್ದು ಇದು ತಲೆಸೇಮಿಯಾ ಇದೆಯೋ ಇಲ್ಲ ಅಂತ.
0: ಸರ್, ಈಗ ಈ ಒಂದು ತಲೆಸೇಮಿಯಾ ಇದ್ದವರಿಗೆ ನಿರಂತರವಾಗಿ ರಕ್ತ ಕೊಡಬೇಕಾಗುತ್ತೆ ಅಂತ ಹೇಳ್ತಾರೆ, ಯಾಕಾಗಿ ಸರ್ ರಕ್ತ ಕೊಡಬೇಕಾಗುತ್ತೆ?
1: ಈಗಾಗಲೇ ನಾ ಹೇಳಿದ ಹಾಗೆ ಅವರಲ್ಲಿ ಇರುವಂಥ ಮುಖ್ಯವಾದಂಥ ಸಮಸ್ಯೆ ಏನಂತಂದರೆ ಅವರು ರಕ್ತಹೀನತೆಯಿಂದ ಬಳಲ್ತಾರೆ. ಅವರ ರಕ್ತವನ್ನು ಅವರ ಬಾಡಿಯೇ ಅದನ್ನು ಡಿಸ್ಟ್ರಾಯ್ ಮಾಡುತ್ತೆ ಅಥವಾ ಇನ್ಎಫಿಷಿಯಂಟ್ ಪ್ರೊಡಕ್ಷನ್ ಆಗೋದ್ರಿಂದ, ಸೊ ಹಾಗಾಗಿ ಅವರಲ್ಲಿ ರಕ್ತಹೀನತೆ ಇರುತ್ತೆ. ಆ ರಕ್ತಹೀನತೆಯ ಕಾರಣದಿಂದ ಪದೇ ಪದೇ ಅವರಿಗೆ ರಕ್ತದ ಅಗತ್ಯತೆ ಬೀಳ್ತಾ ಹೋಗುತ್ತೆ. ಈಗ ಪದೇ ಪದೇ ರಕ್ತದ ಅಗತ್ಯತೆಯಿಂದ ಅದಕ್ಕೆ ಆದಂತಹ ಸಂಬಂಧಪಟ್ಟಂತಹ ಕೆಲವೊಂದು ಈ ಅಯನ್ ಡೆಪೋಸಿಷನ್ ಹೆಚ್ಚಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಈ ರೀತಿ ಅದರಿಂದ ಏನಾಗುತ್ತೆ, ಕೆಲವೊಮ್ಮೆ ಹಾರ್ಟ್ ಇರ್ಬೋದು, ಲಿವರ್ ಇರ್ಬೋದು, ಬೇರೆ ಬೇರೆ ಅಂಗಾಂಗಗಳಲ್ಲಿ ಅಯನ್ ಡೆಪಾಸಿಟ್ ಆಗೋದ್ರಿಂದ ಅದರಿಂದ ಆಗುವಂತ ಸಮಸ್ಯೆಗಳಿಗೆ ಅವರು ಮತ್ತೆ ತೊಂದರೆಗೆ ಈಡಾಗುವಂತ ಸಂಭವ ಹೆಚ್ಚಿರುತ್ತೆ.
0: ಖಂಡಿತ ಸರ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು KLA ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: ರೇಡಿಯೋ ಯಾವತ್ತು ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆಗದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನ ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸು ಗುಸು ಆದಂಗೆ. ಅದು ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿಂದ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸೋದು ರೇಡಿಯೋದ ಕೆಲಸ.

0: Family Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ವಿಶ್ವ ತಲಸೇಮಿಯಾ ದಿನದ ಅಂಗವಾಗಿ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ರಣಜಿತ್ ನಾಯಕ್, ಹೃದ್ರೋಗ ಶಸ್ತ್ರಕ್ರಿಯೆ ತಜ್ಞರು, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಹಾಯಕ ಪ್ರಾಧ್ಯಾಪಕರು, ಜೆಎನ್ಎಂಸಿ ಬೆಳಗಾವಿ. ಸರ್, ಈ ಒಂದು ರೋಗವನ್ನ ಸಾಮಾನ್ಯ ಔಷಧಿಗಳಿಂದ ಗುಣಪಡಿಸಬಹುದಾ ಅಂತ?
2: ಇಲ್ಲ, ಇವುಗಳನ್ನ ನಾವು ಯಾವುದೇ ರೀತಿಯ ಒಂದು ಔಷಧಿಯ ಮೂಲಕ ಅದನ್ನ ನಾವು ಸಂಪೂರ್ಣವಾಗಿ ತಡೆಗಟ್ಟಕ್ಕಾಗೋದಿಲ್ಲ. ಆದರೆ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಅವರು ಸಿವಿಯರ್ ಫಾರ್ಮ್ ಆಫ್ ಥ್ಯಾಲಸೆಮಿಯಿಂದ ಬಳಲ್ತಾ ಇದ್ದರೆ ಅವರಿಗೆ ಈ ಸ್ಟೆಮ್ ಸೆಲ್ ರಿಪ್ಲೇಸ್ಮೆಂಟ್ ಥೆರಪಿಗಳು, ಹೆಮಟೋಪೆಟಿಕ್ ಸ್ಟೆಮ್ ಸೆಲ್ ರಿಪ್ಲೇಸ್ಮೆಂಟ್ ಥೆರಪಿಗಳು ಅವರಿಗೆ ಲಭ್ಯ ಇರ್ತವೆ. ಅದರನ್ನು ಹೊರತುಪಡಿಸಿದ್ರೆ ನಾವು ಅವರಿಗೆ ಸಪೋರ್ಟಿವ್ ಆದಂಥ ಟ್ರೀಟ್ಮೆಂಟ್, ಅದೇ ಈಗ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇರ್ಬೋದು, ಅವುಗಳ ಮೂಲಕ ಅದನ್ನು ಅವರಿಗೆ ಟ್ರೀಟ್ ಮಾಡ್ಬೋದು. ಅದನ್ನು ಬಿಟ್ಟು ಕೆಲವೊಮ್ಮೆ ಈ ಪದೇ ಪದೇ ಬ್ಲಡ್ ಟ್ರಾನ್ಸ್ಫ್ಯೂಷನ್ನ ಕಾರಣ ಅವರು ತೊಂದರೆಗೊಳಗಾಗ್ತಿರುವಾಗ ಕೆಲವರಿಗೆ ಈ ಚಿಲೇಷನ್ ಥೆರಪಿ ರೀತಿಯ ಅದು ಕೂಡ ಅಗತ್ಯ ಬೀಳುವ ಸಾಧ್ಯತೆ ಇರುತ್ತೆ. ಬಟ್ ಅದಕ್ಕೆ ಅದರದೇ ಆದಂತಹ ಸಾಧಕ ಬಾಧಕಗಳಿವೆ. ಸೊ ಹಾಗಾಗಿ ಅವರ ಜೀವನದಲ್ಲಿ ಸಫರಿಂಗ್ ಅನ್ನೋದು ಈ ಒಂದು ನಿರಂತರವಾದಂತಹ ಹಾಗೂ ಪರ್ಸಿಸ್ಟೆಂಟ್ ರೂಪದಲ್ಲಿ ಅದು ಅವರನ್ನ ಪದೇ ಪದೇ ಈ ರಕ್ತದ ಬೇಡಿಕೆ ಅವರಲ್ಲಿ ಇರೋದ್ರಿಂದ ಈ ಸಫರಿಂಗ್ ಹೆಚ್ಚಾಗ್ತಾ ಹೋಗ್ತದೆ. ಸೊ ಹಾಗಾಗಿ ಈ ರೋಗವನ್ನು ನಾವು ಆದಷ್ಟು ಇನ್ನು ಮುಂದೆ ಅದನ್ನು ತಡೆಯೋದಕ್ಕೆ ಪ್ರಯತ್ನ ಪಡಬೇಕು. ಅದು ಇನ್ನೊಬ್ಬನನ್ನು ಬಾಧಿಸದಂತೆ ನಾವು ನೋಡುವತ್ತ ನಾವು ಗಮನವನ್ನು ಹರಿಸಬೇಕಾಗಿರೋದು ಬಹುಮುಖ್ಯ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ದಿನಾಚರಣೆಯ ಮುಖ್ಯ ಉದ್ದೇಶವೇ ಅದು. ಯಾಕಂದರೆ ನಾವು ಯಾವಾಗ ಅವರನ್ನು ಸಂಪೂರ್ಣವಾಗಿ ಟ್ರೀಟ್ ಮಾಡೋದಕ್ಕೆ ಸಾಧ್ಯವಿಲ್ಲವೋ ಅಥವಾ ನಮ್ಮ ಹತ್ರ ಇರುವಂಥ ಆಪ್ಷನ್ಗಳು ಯಾವಾಗ ಕಡಿಮೆ ಇದ್ದಾವೋ ಆವಾಗ ನಾವು ಮುಖ್ಯವಾಗಿ ಅದನ್ನು ಆ ರೋಗ ಇನ್ನೊಬ್ಬನನ್ನು ಬಾಧಿಸದಂತೆ ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿ ಸಮಾಜದ ಮೇಲಿದೆ.
1: ಸರ್, ಇದಕ್ಕೆ ಸಂಬಂಧಿಸಿದಂತೆ ಚಿಕಿತ್ಸೆಗಳು ಅನ್ನೋದಾದರೆ ಯಾವೆಲ್ಲ ಚಿಕಿತ್ಸೆಗಳು ಲಭ್ಯ ಇದೆ?
2: ಈಗಾಗಲೇ ಹೇಳಿದಂತೆ ಒಂದು ಟ್ರಾನ್ಸ್ಫ್ಯೂಷನ್ ಮತ್ತು ಅವು ಹಾಗೆ ನಿಮ್ಗೆ ಹೇಳಿದ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಷನ್, ಹೆಮಟೋಪೆಟಿಕ್ ಸ್ಟೆಮ್ ಸೆಲ್ ರಿಪ್ಲೇಸ್ಮೆಂಟ್, ಅದು ಆದಷ್ಟು ಬೇಗ ಅಂದ್ರೆ ಈ ಅಯನ್ ಡೆಪೋಸಿಷನ್ ಇಂದ ಆಗುವಂತಹ ಸೈಡ್ ಎಫೆಕ್ಟ್ಸ್ಗಳು ಬರದೇ ಇರೋಗಿಂತ ಮೊದಲೇ ಇವೆಲ್ಲ ಟ್ರೀಟ್ಮೆಂಟ್ಗೆ ಅವರು ಒಳಪಟ್ಟರೆ ಒಂದು ಉತ್ತಮವಾದಂತಹ ಜೀವನವನ್ನ ನಡೆಸಿ.
1: ಸರ್, ಈಗ ತಾವು ಹೇಳಿದ್ರಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮತ್ತು ಹಾಗೇನೆ ಇತರ ಆಧುನಿಕ ಚಿಕಿತ್ಸೆಗಳಿಂದ ಇದನ್ನ ಗುಣಪಡಿಸಬಹುದು ಅಂತ ಹೇಳಿದ್ರಿ, ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಅಂತ ಇದು?
2: ಅದೇ, ಆದಷ್ಟು ಬೇಗ ಇದನ್ನ ಮಾಡಿದ್ರೆ ಅವು ಪರಿಣಾಮಕಾರಿಯಾಗಿ

0: ಇರ್ತವೆ, ಒಂದು 20-30% ಇದರಲ್ಲಿ ಅವರದನ್ನ ನಾವು ಪರಿಣಾಮಕಾರಿಯಾಗಿ ಪರಿಗಣಿಸಬಹುದು. ಆದರೆ ಅದು ಏನಾಗುತ್ತೆ, ಆದಷ್ಟು ಅದು ಎಷ್ಟು ರೋಗ ಪತ್ತೆ ಹಾಗೂ ರೋಗದ ಚಿಕಿತ್ಸೆ ಎಷ್ಟು ತಡವಾಗ್ತಾ ಹೋಗುತ್ತೋ ಅದನ್ನ ನಾವು ಅಲ್ಲಿ ನಾವು ವಿಫಲತೆಯನ್ನ ಕಾಣುವ ಸಾಧ್ಯತೆ ಅಧಿಕಗೊಳ್ತಾವೆ. ಸೊ ಹಾಗಾಗಿ ಆದಷ್ಟು ಬೇಗ ಅದಕ್ಕೆ ಟ್ರೀಟ್ಮೆಂಟ್ ಪತ್ತೆ ಹಚ್ಚಿ ಅವುಗಳಿಗೆ ಟ್ರೀಟ್ಮೆಂಟ್ಗೆ ಮುಂದಾಗುವುದು ಉತ್ತಮ.
1: ಸರ್, ಈಗ ಈ ತಲಸೀಮಿಯ ಇರುವಂತವರು ದೈನಂದಿನ ಜೀವನ ಆಗಿರ್ಬೋದು, ಹಾಗೇನೆ ಅವರ ಮಾನಸಿಕ ಪರಿಸ್ಥಿತಿ ಆಗಿರ್ಬಹುದು, ಅದರ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತಾ ಹೋಗುತ್ತೆ ಇದು ತಲಸೀಮಿಯ ಅನ್ನುವಂಥದ್ದು?
0: ಈಗ ತಲಸೀಮಿಯಾದವರಿಗೆ ಮುಖ್ಯವಾಗಿ ಅವರ ಜೀವನದಲ್ಲಿ ನಾನು ಹೇಳುವ ಹಾಗೆ ಅವರ ಕ್ವಾಲಿಟಿ ಆಫ್ ಲೈಫ್ ಅನ್ನ ಹ್ಯಾಂಪರ್ ಮಾಡೋದು ಅಂತಂದ್ರೆ ರಿಪೀಟೆಡ್ ಹಾಸ್ಪಿಟಲೈಸೇಷನ್ಸ್. ಅವ್ರು ಪದೇ ಪದೇ ಆಸ್ಪತ್ರೆಗೆ, ಈಗ ಅದನ್ನೇ ನಾವು ಈ ಕಿಡ್ನಿ ಪೇಷಂಟ್ಸ್ ಅಲ್ಲಿ ನೋಡ್ಬೋದು, ಅವ್ರಿಗೆ ಡಯಾಲಿಸಿಸ್ ಅಗತ್ಯ ಇರುತ್ತೆ, ಹಾಗೆ ತಲಸೀಮಿಯಾದವರಿಗೆ ಪದೇ ಪದೇ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಗತ್ಯ ಇರುವಂತ ಒಂದು ಸಾಧ್ಯತೆ ಇರುತ್ತೆ. ಸೊ ಅದು ಅವರ ಕ್ವಾಲಿಟಿ ಆಫ್ ಲೈಫ್ ಅನ್ನ ಹ್ಯಾಂಪರ್ ಮಾಡುವಂತ ಒಂದು ಸಾಧ್ಯತೆ. ಆದರೆ ನಮಗೆ ಒಂದು ಜೀವನದಲ್ಲಿ ಒಂದು ಹೋಪ್ ಅನ್ನೋದು ಒಂದು ಇಟ್ಕೋಬೇಕು, ಯಾಕಂದ್ರೆ ಅತ್ಯಂತ ಕೆಲವು ದಿಗ್ಗಜರು ಕೂಡ ಈ ತಲಸೀಮಿಯಾದಿಂದ ಸಫರ್ ಆದಂಥವರು ಇದ್ದಾರೆ. ಆದರೆ ಅವರು ತಮ್ಮದೇ ಆದಂಥ ಕ್ಷೇತ್ರಗಳಲ್ಲಿ ಉನ್ನತ ಒಂದು ಸ್ಥಾನಗಳಿಗೆ ಏರಿರುವಂತಹ ಎಲ್ಲ ಉದಾಹರಣೆಗಳು ನಮ್ಮಲ್ಲಿವೆ. ಈಗ ಉದಾಹರಣೆಗೆ ಇತ್ತೀಚೆಗೆ ಪದ್ಮಶ್ರೀಗೆ ಭಾಜನರಾದಂತಹ ನಮ್ಮ ಡಾಕ್ಟರ್ ಸುರೇಶ್ ಅನಗವಾಡಿ ಸರ್, ಅವರಿಗೂ ಕೂಡ ಹಿಮೋಫಿಲಿಯಾ ಅನ್ನೋ ಒಂದು ರಕ್ತ ಸಂಬಂಧಿ ಕಾಯಿಲೆ ಇದೆ. ಆದರೆ ಅವರು ಇವತ್ತು ಪದ್ಮಶ್ರೀಗೆ ಭಾಜನರಾಗಿ ಅವರೊಂದು ಮಾತನ್ನ ಸದಾ ಹೇಳ್ತಾರೆ, ಅದೇನಂತಂದ್ರೆ ತಮ್ಮಲ್ಲಿ ಇರುವಂತದ್ದು ಡೆಫಿಷಿಯನ್ಸಿ ಬರೀ ಕ್ಲಾಟಿಂಗ್ ಫ್ಯಾಕ್ಟರ್ ಅಲ್ಲಿ ಮಾತ್ರ, ಬೇರೆದ್ರಲ್ಲಿ ಅಲ್ಲ ಅಂತ. ಹಾಗೆ ಇವರಲ್ಲಿ ರಕ್ತದ ಕೊರತೆ ಸ್ವಲ್ಪ ಇರಬಹುದು, ಆದರೆ ಎಲ್ಲಿಯವರೆಗೆ ಒಬ್ಬ ವ್ಯಕ್ತಿ ಹೋಪ್ ನಿಂದ ಬದುಕ್ತಾನೋ, ಅಂದ್ರೆ ಒಂದು ಆ ಒಂದು ಆಶಾಕಿರಣದೊಂದಿಗೆ ಬದುಕ್ತಾನೋ, ಆತ ಒಂದು ಸಹಜವಾದಂತ ಒಂದು ಜೀವನವನ್ನ ನಡೆಸಬಹುದು. ಸೊ ಹಾಗಾಗಿ ಅಂತವರಿಗೆ ಧೈರ್ಯವನ್ನ ತುಂಬುವುದು ತುಂಬಾ ಮುಖ್ಯ.
1: ಸರ್, ಇವಾಗ ತಲಸೀಮಿಯ ಜೊತೆಗಿನ ಜೀವನ ಅನಿವಾರ್ಯ ಅಂತ ಬಂದಾಗ ತಮ್ಮ ದೈನಂದಿನ ಕೆಲಸಗಳನ್ನ ಅವ್ರು ಮಾಡ್ಕೊಳ್ಬಹುದು?
0: ಅವರೆಲ್ಲ ತಮ್ಮ ದೈನಂದಿನ ಕೆಲಸಗಳನ್ನ ಮಾಡ್ಕೋಬಹುದು, ಅದಕ್ಕೇನು ತೊಂದರೆ ಇಲ್ಲ. ಬಟ್ ಆದ್ರೆ ಅದೇ ನಾನು ಹೇಳ ಹಾಗೆ ರಕ್ತಹೀನತೆಯಿಂದ ಅವರು ಬಳಲುವುದರಿಂದ, ಪದೇ ಪದೇ ಬಳಲುವುದರಿಂದ ಸ್ವಲ್ಪ ಹಿನ್ನಡೆ ಉಂಟಾಗುವಂತ ಒಂದು ಸಾಧ್ಯತೆಯನ್ನ ನಾವು ಅಳಗಳಿರೋದಕ್ಕೆ ಆಗೋದು.
1: ಸರ್, ಈಗ ಇಂತಹ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರು ಈ ಪರಿಸ್ಥಿತಿಯನ್ನ ಹೇಗೆ ನಿರ್ವಹಿಸಬೇಕು ಅಂತ ತಾವು ಹೇಳ್ತೀರಾ?
0: ಈಗ ಅದೇ ಈ ಒಂದು ತಲಸೀಮಿಯಾಗೆ ಸಂಬಂಧಪಟ್ಟಂತೆ ತಲಸೀಮಿಯಾ ಇಂಟರ್ನ್ಯಾಷನಲ್ ಫೆಡರೇಷನ್ ಅನ್ನೋ ಒಂದು ಸಂಸ್ಥೆ ಇದೆ, ಅದನ್ನ ಕಟ್ಟಿದವರು ಈ ಪಾಲಕರು ಹಾಗೂ ಅದರಿಂದ ತಲಸೀಮಿಯಾದಿಂದ ನಡೆಯುತ್ತಿರುವಂತಹ ಒಂದು ವ್ಯಕ್ತಿಗಳ ಗುಂಪೆ ಕೂಡ ಅದನ್ನ ಸೈಪ್ರಸ್ ಅಲ್ಲಿ ಅದನ್ನ ಆರಂಭಗೊಳಿಸುತ್ತೆ. 1994 ಅಲ್ಲಿ ಅವರು ಈ ದಿನಾಚರಣೆಯನ್ನ ಆರಂಭಿಸ್ತಾರೆ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕುಟುಂಬವೇ ಅವರಿಗೆ ಆಸರೆ ಆಗಬೇಕಾದಂತಹ ಒಂದು ಸಂದರ್ಭ, ಇನ್ನೊಂದೆಡೆ ಕುಟುಂಬ ಏನಾಗುತ್ತೆ, ಈಗ ತಂದೆ ತಾಯಿಯಿಂದ ಈ ರೋಗ ಅನುವಂಶಿಕವಾಗಿ ಬಂದಿದೆ ಅಂತಂದಾಗ ಮಗು ಫಿಸಿಕಲಿ ಸಫರ್ ಆದರೆ ತಂದೆ ತಾಯಿಯಂದಿರು ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ. ಒಂದು ರೀತಿಯ ಒಂದು ಗಿಲ್ಟ್ ಫೀಲಿಂಗ್ ಅವರನ್ನ ಕಾಡುವಂತ ಒಂದು ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಒಂದು ತಲಸೀಮಿಯಾ ಕೇರಿನೇ ಅದೊಂದು ಕಾಂಪ್ರಿಹೆನ್ಸಿವ್ ಕೇರ್ ಆಗಿ, ಅದರಲ್ಲಿ ಫಿಸಿಕಲ್, ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ಬೀಯಿಂಗ್ ಮೂರು ಒಂದು ಎಲ್ಲವನ್ನ ನಾವು ಸಪೋರ್ಟ್ ಮಾಡುವಂತಹ ಒಂದು ಕಾಂಪ್ರಿಹೆನ್ಸಿವ್ ಕೇರ್ ಮಾಡೆಲ್ ತಲಸೀಮಿಯಾದಲ್ಲಿ ಸಾಮಾನ್ಯವಾಗಿ ನಾವು ಮುಂದಿಟ್ಕೊಂಡು ಸಾಕಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಕೆಲವೊಂದು ಅತ್ಯುತ್ತಮವಾದಂತಹ ಕೇಂದ್ರಗಳಿದ್ದಾವೆ, ಕೆಲವು ಇನ್ನು ರೂಪುಗೊಳ್ತಾ ಇದ್ದಾವೆ. ಬಟ್ ಈ ಒಂದು ಹೋರಾಟ ಒಂದು ನಿರಂತರವಾದಂತಹ ಹೋರಾಟ, ಹಾಗಾಗಿ ಕುಟುಂಬದವರ ಪಾತ್ರ ಕೂಡ ಇದರಲ್ಲಿ ತುಂಬಾ ಮುಖ್ಯ ಅನ್ನೋದನ್ನ ನಾನು ಈ ಮೂಲಕ ಕೇಳುಗರಲ್ಲಿ ಸ್ಪಷ್ಟಪಡ ಬಯಸುತ್ತೆ.
1: ಸರ್, ಇನ್ನು ದಂಪತಿಗಳು ಮದುವೆಗೆ ಮುನ್ನ ಸ್ಕ್ರೀನಿಂಗ್ ಪರೀಕ್ಷೆ ಮಾಡಿಸ್ಕೊಳ್ಳೋದು ಎಷ್ಟು ಮುಖ್ಯವಾಗುತ್ತೆ ಅಂತ ಸರ್, ಇದು ಈ ಒಂದು ರೋಗವನ್ನ ತಡೆಗಟ್ಟುವುದರಲ್ಲಿ ಹೇಗೆ ಸಹಾಯ ಮಾಡುತ್ತೆ ಅಂತ?
0: ಈಗ ಇದು ಪ್ರೀಮ್ಯಾರಿಟಲ್ ಟೆಸ್ಟಿಂಗ್ ಅಂತ ಏನು ಹೇಳ್ತೀವಿ. ಸೊ ಈಗಾಗಲೇ ನಾನು ಹೇಳಿದಂಗೆ ಗಂಡ ಹೆಂಡತಿ ಇಬ್ರು ಕ್ಯಾರಿಯರ್ ಆಗಿದ್ದಾಗ ಇದರ ಪರ್ಸೆಂಟೇಜ್ ಆಫ್ ಕ್ಯಾರಿಯರ್ಸ್ ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. 25-50% ಆಫ್ ದ ಕಿಡ್ಸ್ ಕ್ಯಾನ್ ಬಿ ಅಸಿಮ್ಟೊಮ್ಯಾಟಿಕ್ ಕ್ಯಾರಿಯರ್. ಸೊ ಹಾಗಾಗಿ ನಾವು ಈ ಜೆನೆಟಿಕ್ ಟೆಸ್ಟಿಂಗ್ ಅನ್ನ ಮೊದಲೇ ಮಾಡಿದ್ರೆ, ಪ್ರೀಮ್ಯಾರಿಟಲ್ ಟೆಸ್ಟಿಂಗ್ ಅನ್ನ ಮಾಡಿ ತಲಸೀಮಿಯಾ ಮೈನರ್ಗಳ ನಡುವಿನ ಒಂದು ಮದುವೆಯ ಸಂಬಂಧವನ್ನ ನಾವು ಆಗದೆ ಇರುವ ಹಾಗೆ ಅದನ್ನ ನಾವು ಆ ಹಂತದಲ್ಲಿ ತಡೆಗಟ್ಟಲು ಸಾಧ್ಯ ಆದ್ರೆ, ಮುಂದಿನ ಬರುವ ದಿನಗಳಲ್ಲಿ ಈ ವಾಹಕರ ಸಂಖ್ಯೆ, ಕ್ಯಾರಿಯರ್ಸ್ನ ಸಂಖ್ಯೆ ಹಾಗೂ ಬಾಧಿತರ ಸಂಖ್ಯೆ ಎರಡನ್ನೂ ಕೂಡ ಸಿಗ್ನಿಫಿಕೆಂಟ್ ಆಗಿ ಕಟ್ ಡೌನ್ ಮಾಡಬಹುದು. ಈಗ ನಮ್ಮಲ್ಲಿ ಏನಾಗುತ್ತೆ, ಕೆಲವೊಮ್ಮೆ ಈ ಸಂಬಂಧಿಗಳಲ್ಲೇ ಮದುವೆ ಆಗುವಂತಹ ಒಂದು ಸಂಪ್ರದಾಯ ಕೆಲವೊಂದು ಸಮುದಾಯಗಳಲ್ಲಿ ಇದೆ. ಸೊ ಇವುಗಳಿಂದ ಈ ಒಂದು ಸಮಸ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಹಾಗಾಗಿ ಜನರಲ್ಲಿ ಈ ಜಾಗೃತಿ ಬಹುಮುಖ್ಯ, ಯಾಕಂದ್ರೆ ಯಾರಾದರೂ ಕ್ಯಾರಿಯರ್ಸ್ನ ನಡುವಿನ ಒಂದು ಮದುವೆಯ ಸಂಬಂಧವನ್ನು ನಾವು ಆದಷ್ಟು ತಡೆಗಟ್ಟಲಾದರೆ ಅದನ್ನು ತಡೆಗಟ್ಟಬಹುದು. ಈ ಮೂಲಕ ರೋಗ ತಡೆಗೆ ಅದು ಒಂದು ನಮಗೆ ಒಂದು ರೀತಿಯ ಒಂದು ಬಲವನ್ನು ಕೊಡುವಂತಹ ಒಂದು ಹೆಜ್ಜೆ ಆಗುತ್ತೆ. ಹಾಗಾಗಿ ಈಗ ಯಾರಾದರೂ ಕ್ಯಾರಿಯರ್ಸ್ ಇದ್ರೆ ಕೂಡ ತಮ್ಮ ಪಾರ್ಟ್ನರ್ ಆಗುವಂತ ಮುಂದೆ ಬರುವಂತ ಒಬ್ಬ ಪಾರ್ಟ್ನರ್ ಅನ್ನ ಜೆನೆಟಿಕ್ ಟೆಸ್ಟಿಂಗ್ ಮೂಲಕ ಪತ್ತೆ ಹಚ್ಚಿಕೊಂಡು ತಾವು ಅದಕ್ಕೆ ತಕ್ಕಂತೆ ಸೂಕ್ತವಾದಂತ ಒಂದು ಹೆಜ್ಜೆಯನ್ನ ಕೈಗೊಳ್ಳುವ ಒಂದು ಅವಕಾಶ ಇರುತ್ತೆ.
1: ಸರ್, ತಾವು ಒಂದು ಬಹಳ ಮುಖ್ಯವಾದ ಮಾತನ್ನ ಹೇಳಿದ್ರಿ, ಜನರಲ್ಲಿ ಜಾಗೃತಿ ಮುಖ್ಯ ಅಂತ ತಿಳಿಸಿದ್ರಿ. ಹಾಗಿದ್ರೆ ನಮ್ಮ ಸಮಾಜದಲ್ಲಿ ಈ ತಲಸೀಮಿಯ ಕುರಿತು ಅರಿವು ಯಾವ ಮಟ್ಟದಲ್ಲಿದೆ ಅಂತ ತಾವು ಭಾವಿಸ್ತೀರಾ?
0: ಈಗ ನಮ್ಮ ಇದರಲ್ಲಿ ಈಗ ನೀವು ನೋಡಿದ್ರೆ ಇಡೀ ರಾಜ್ಯದಲ್ಲಿ ನಮಗೆ ತಲಸೀಮಿಯಾ

0: ಗೆ ಸಂಬಂಧಪಟ್ಟಂತೆ ಕೆಲವೇ ಬೆರಳೆಣಿಕೆಯಷ್ಟು ಸೆಂಟರ್ಗಳು ಹಾಗೂ ಬೆರಳೆಣಿಕೆಯಷ್ಟು ಕೇಂದ್ರಗಳಲ್ಲಿ ಈ ರೋಗಗಳನ್ನು ಪತ್ತೆ ಹಚ್ಚುವಂತಹ ಅಥವಾ ಸಮಗ್ರವಾದಂತಹ ಒಂದು ಚಿಕಿತ್ಸೆಯ ಒಂದು ಲಭ್ಯ ಇರುವಂತಹ ಕೇಂದ್ರಗಳು ಸಿಗ್ಬೋದು. ಅದೇ ಬೆಂಗಳೂರು ಹಾಗೂ ಮಹಾನಗರಗಳಲ್ಲಿ ಸ್ವಲ್ಪ ಜಾಗೃತಿ ಇದೆ. ಹಾಗೆ ಕೆಲವೊಮ್ಮೆ ಏನಾಗುತ್ತೆ, ಒಂದು ಕೇವಲ ಇದನ್ನ ನಾವು ಅನಿಮಿಯಾ ಅಂತ ಮಾತ್ರ ತಿರಸ್ಕಾರಗೊಳಿಸ್ತಾ ಕೇವಲ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅನ್ನ ಪದೇ ಪದೇ ಮಾಡಿಸ್ಕೊಳ್ತಾ ಯಾವುದೇ ಟೆಸ್ಟಿಂಗಿಗೆ ಮುಂದಾಗದೆ ಇರುವಂತ ಕೆಲವೊಂದು ಸಾಧ್ಯತೆಗಳಿರ್ತವೆ. ಸೊ ನನ್ನ ಪ್ರಕಾರ ಇನ್ನೂ ಜನರಲ್ಲಿ ಈ ಜಾಗೃತಿ ಕುರಿತು ಇನ್ನೂ ಹೆಚ್ಚಬೇಕು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಇದರಿಂದ ಅವರು ಕೆಲವೊಮ್ಮೆ ಡಿಸೆಬಿಲಿಟಿಗೂ ಕಾರಣವಾಗುವಂಥ ಸಾಧ್ಯತೆ ಇರುತ್ತೆ. ಕೆಲವೊಮ್ಮೆ ಅವರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೂ ಸ್ವಲ್ಪ ಪ್ರೋತ್ಸಾಹ ಎಲ್ಲ ರೀತಿಯಲ್ಲಿ ಒಂದು ಬೆಂಬಲ ಸಿಗುವಂತಹ ಒಂದು ಗೌರ್ಮೆಂಟಲ್ ಪಾಲಿಸಿಗಳು ರೂಪುಗೊಳ್ಬೇಕು. ಯಾಕಂದ್ರೆ ಈಗಾಗಲೇ ನ್ಯಾಷನಲ್ ಹಿಮೋಗ್ಲೋಬಿನ್ ಪತೀಸ್ ಬಗ್ಗೆ ಸ್ಟಡಿಗಳು ಆಗ್ತಾ ಇದ್ದಾವೆ ಹಾಗೂ ಇದರ ಕುರಿತು ಹಲವು ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ. ಆದರೂ ಅವರು ಎಲ್ಲದರಲ್ಲೂ ನಾವು ಇನ್ನೂ ಸಫಲರಾಗಿಲ್ಲ. ಇನ್ನೂ ನಡೆಯಬೇಕಾದಂತಹ ದಾರಿ ತುಂಬಾ ಇದೆ ಅಂತ ನಾನು ಭಾವಿಸ್ತೇನೆ.
1: ಖಂಡಿತ ಸರ್. ಸರ್, ಕೊನೆಯದಾಗಿ ಕೇಳಿವೆಣ ಧ್ವನಿಯ ಮೂಲಕ ಈ ಒಂದು ದಿನದ ಅಂಗವಾಗಿ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕೇಳುಗರಿಗೆ?
0: ಮುಖ್ಯವಾಗಿ ನಾನು ಹೇಳೋದಂತಂದ್ರೆ, ಈ ರೋಗಿಗಳನ್ನ ನಾವು ಸ್ವಲ್ಪ ನಾವಾಗಿ ಹೋಗಿ ಗುರುತಿಸುವಂತ ಆದಷ್ಟು ಎಗ್ರೆಸಿವ್ ಆಗಿ ಇವರನ್ನ ಪತ್ತೆ ಹಚ್ಚುವಂತ ಒಂದು ಕಾರ್ಯ ಆಗಬೇಕು. ಹಿಡನ್ ನೋ ಮೋರ್, ಫೈಂಡಿಂಗ್ ದ ಅನ್ಡಯಾಗ್ನೋಸ್ಡ್ ಅಂಡ್ ಪ್ರೊವೈಡಿಂಗ್ ಸಪೋರ್ಟ್ ಟು ದ ಅನ್ಸೀನ್. ಸೊ ಹಾಗಾಗಿ ಇದೇ ಧ್ಯೇಯವಾಕ್ಯನೇ ನಾನು ಈ ಬಾರಿ ಈ ಮೂಲಕ ತಮ್ಮ ಮಾಧ್ಯಮದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲು ಇಚ್ಛಿಸುತ್ತೇನೆ.
1: ಖಂಡಿತ ಸರ್. ಸರ್, ವಿಶ್ವ ತಲಸೇಮೆಯ ದಿನದ ಅಂಗವಾಗಿ ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು.
0: ಧನ್ಯವಾದಗಳು.
1: ಸ್ನೇಹಿತರೆ, ಇದಾಗಿತ್ತು ವಿಶ್ವ ತಲಸೇಮಿಯಾ ದಿನದ ಅಂಗವಾಗಿ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಡಾಕ್ಟರ್ ರಣಜಿತ್ ನಾಯಕ್, ಹೃದ್ರೋಗ ಶಸ್ತ್ರಕ್ರಿಯಾ ತಜ್ಞರು, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ಸಹಾಯಕ ಪ್ರಾಧ್ಯಾಪಕರು, ಜೆಎನ್ಎಂಸಿ ಬೆಳಗಾವಿ. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482. ಮೊಬೈಲ್ ಸಂಖ್ಯೆ 9448954235.

0: ನೀವು ಕೇಳ್ತಾ ಇದ್ದೀರಾ ಬೆಳಕಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಲುಧ್ವನಿ ಇದು 90.4 FM KLE ಕನಸು ಬೆಳಕಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರ KLE ಕೃಷಿ ಮಿತ್ರ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಡಾಕ್ಟರ್ ವಸಂತ್ ಎಂ ಗಾಣಿಗೇರ್ ಅವರು, ವಿಶ್ವವಿದ್ಯಾಲಯ ಮುಖ್ಯಸ್ಥರು ತರಕಾರಿ ವಿಜ್ಞಾನ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟ್ನಿಂದ ಅವರು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಡಾಕ್ಟರ್ ಸರ್. ನಮಸ್ಕಾರ.
1: ನಮಸ್ಕಾರ ಸರ್. ನಮಸ್ಕಾರ.
0: ಆಲ್ ರೈಟ್, ಕಾರ್ಯಕ್ರಮ ಆರಂಭ ಮಾಡೋಣ ಮೊಟ್ಟ ಮೊದಲನೇ ಪ್ರಶ್ನೆಯೊಂದಿಗೆ. ಸೊ ಆರೋಗ್ಯದಲ್ಲಿ ತರಕಾರಿ ವಸ್ತುಗಳ ಒಂದು ಪ್ರಾಮುಖ್ಯತೆ, ಅದರ ಬಗ್ಗೆ ತಿಳಿಸಿಕೊಡಿ.
1: ಇವತ್ತು ನಮ್ಮದು ವಿಶಿಷ್ಟತೆಯಲ್ಲಿ ಆರೋಗ್ಯದಲ್ಲಿ ಪ್ರಮುಖವಾಗಿ ಬೇಕಾದ ನಾವು ಆಹಾರವನ್ನು ಸೇವಿಸಿದ್ರು ಸಹಿತ ಆಹಾರದಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು ಪ್ರತಿಯೊಬ್ಬರು. ಈ ಪೋಷಕಾಂಶಗಳು ಅಂದ ತಕ್ಷಣ ನಮಗೆ ಬರ್ತಕ್ಕಂಥದ್ದು ಬರೇ ಶರ್ಕರ ಪಿಷ್ಟಗಳು ಅಂತ ಹೇಳ್ತಾ ಇದ್ದೀವಿ, ಅಥವಾ ಪ್ರೋಟೀನ್ಸು ಫ್ಯಾಟ್ಸು ಅಂತ ಹೇಳ್ತಾ ಇದ್ದೀವಿ. ಆದರೆ ವಿಶೇಷವಾಗಿ ಇವತ್ತು ಹಣ್ಣು ತರಕಾರಿ ಪ್ರಾಮುಖ್ಯತೆ ಭಾಳ ಮುಖ್ಯ ಇದೆ. ಅದರಲ್ಲಿಯೂ ಸಹಿತ ತರಕಾರಿ ಆರೋಗ್ಯದಲ್ಲಿ ಭಾಳ ಭಾಳ ಮುಖ್ಯ ಇದೆ. ಯಾಕಪ್ಪ ಅಂತಂದರೆ ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿ ತರಕಾರಿ ನಮಗೆ 50% ಇದ್ರೆ ಮಾತ್ರ ಆರೋಗ್ಯವನ್ನು ರಕ್ಷಣಾತ್ಮಕವಾಗಿ ಕಾಯಲಿಕ್ಕೆ ಸಾಧ್ಯತೆ ಐತಿ. ಯಾಕಂದ್ರೆ ತಾವು ಕೇಳ್ಬೋದು ಏನು ಇದರಿಂದ ವಿಶಿಷ್ಟತೆ ಅಂತೇಳಿ. ನಮ್ಮ ದೇಹದಲ್ಲಿ ಸೇವಿಸ್ತಕ್ಕಂಥ ಅನೇಕ ಆಹಾರಗಳನ್ನು ಸೇವಿಸ್ತಾ ಇದ್ವಿ ಪ್ರತಿನಿತ್ಯ. ಆ ಸೇವಿಸಿದ ಆಹಾರದ ಜೊತೆಗೆ ನಾವು ಗಾಳಿ ತಗೋತಾ ಇದ್ದೀವಿ, ನೀರು ತಗೋತಾ ಇದ್ದೀವಿ, ಅನೇಕ ಪಚನ ಕ್ರಿಯೆಗಳು ನಮ್ಮ ದೇಹದಲ್ಲಿ ಸರಾಗವಾಗಿ ನಡೀತಾ ಇರ್ತವೆ. ಈ ಒಂದು ಕ್ರಿಯೆ ಇದ್ದಾಗ ಅನೇಕ ಅನುಪಯುಕ್ತ ವಸ್ತುಗಳು ಇವತ್ತು ನಮ್ಮ ದೇಹದಲ್ಲಿ ಬಿಡುಗಡೆ ಆಗ್ತಾ ಇದ್ದಾವೆ. ಈ ಅನುಪಯುಕ್ತ ವಸ್ತುಗಳು ದೇಹದಿಂದ ಹೊರಗೆ ಹೋಗ್ತಾ ಇರೋದಲ್ಲ, ಅವು ಅಲ್ಲೇ ಕೆಲವು ಒಂದು ರಚನಾತ್ಮಕವಾಗಿ ತಾವೊಂದು ಅಂಟುಕೊಂಡು ಅಲ್ಲೇ ಉಳಿದು ವಿಷಕಾರಿ ಅನಿಲಗಳನ್ನು ಬಿಡುಗಡೆ ಮಾಡಿ ನಮ್ಮ ದೇಹಕ್ಕೆ ಅನೇಕ ಅಂಟು ರೋಗಗಳನ್ನು ತಂದು ಕೊಡ್ತಾ ಇದ್ದಾವೆ. ಅದಕ್ಕೆ ಸಾಧ್ಯ ಉಂಟು ತಾವೆಲ್ಲ ತಿಳ್ಕೋಬೇಕು. ಆರೋಗ್ಯದಲ್ಲಿ ತರಕಾರಿ ಅನ್ನೋದು ಬಹಳ ಮುಖ್ಯ. ಹೆಚ್ಚು ಹೆಚ್ಚು ನಾವು ತರಕಾರಿಯನ್ನು ಸೇವನೆ ಮಾಡ್ತಾ ಇದ್ದೀವಿ, ಅಷ್ಟು ನಾವು ಸೇವನೆ ಮಾಡ್ತಕ್ಕಂಥ ಪ್ರತಿಯೊಂದು ತರಕಾರಿಗಳಿಗೆ ಒಂದೊಂದು ವೈಶಿಷ್ಟ್ಯತೆಯಾದ ಕಾರ್ಯ ಇರುತ್ತೆ. ಅದೇ ಕಾರ್ಯ ಏನಪ್ಪ ಅಂದ್ರೆ ಅವು ಹೆಚ್ಚು ಹೆಚ್ಚು ಪ್ರೋಟೀನ್ಗಳನ್ನಾಗಲಿ ಮತ್ತು ಹೆಚ್ಚು ಹೆಚ್ಚು ವಿಟಾಮಿನ್ಗಳನ್ನಾಗಲಿ ಖನಿಜಾಂಶಗಳನ್ನು ಇವು ಹೊಂದಿರ್ತಾವೆ. ಇದರ ಜೊತೆಗೆ ಫ್ಲೈನೆಟ್ಸ್ ಕಂಪೌಂಡ್ ಅಂತಕ್ಕಂಥದ್ದು ಹೊಡೆದಿರ್ತಾವೆ. ಆಮೇಲೆ ಇನ್ನು ವಿಶೇಷವಾಗಿ ಫಿನಾಲಿಕ್ ಕಂಪೌಂಡ್ಸ್ ಅಂತ ಇರ್ತಾವೆ, ಇವಕ್ಕೆಲ್ಲ ಆಂಟಿ ಆಕ್ಸಿಡೆಂಟ್ ಅಂತ ನಾವು ಕರಿತಾ ಇದ್ದೀವಿ. ಈ ಆಂಟಿ ಆಕ್ಸಿಡೆಂಟ್ ಇರ್ತಕ್ಕಂಥ ಗುಣಾತ್ಮಕ ಕ್ರಿಯೆಗಳಿಂದಾಗಿ ದೇಹದಲ್ಲಿ ಉತ್ಪನ್ನ ಆಗ್ತಕ್ಕಂಥ ಅನುಪಯುಕ್ತ ವಸ್ತುಗಳನ್ನು ಹೊರಗೆ ಹಾಕ್ತಕ್ಕಂಥ ಕಾರ್ಯ ಮಾತ್ರ ಈ ತರಕಾರಿ ಹಣ್ಣುಗಳಲ್ಲಿದೆ. ಅದಕ್ಕೆ ನಾವು ವಿಶೇಷವಾಗಿ ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿ ತರಕಾರಿಗಳನ್ನು ಹೆಚ್ಚು ಹೆಚ್ಚು ಸೇವನೆ ಮಾಡಬೇಕು. ಹೆಚ್ಚು ಹೆಚ್ಚು ಸೇವನೆ ಮಾಡೋದ್ರಿಂದ ಮನುಷ್ಯನಿಗೆ ಯಾವುದೇ ಅಂಟು ರೋಗಗಳು ಬರೋದಿಲ್ಲ. ಅದಕ್ಕೆ ನಾವು ವಿಟಮಿನ್ಸ್ ಅಂತಕ್ಕಂಥದ್ದು ವಿಟಮಿನ್ ಎದಿಂದ ಹಿಡಿದು ವಿಟಮಿನ್ ಕೆತನ ಎಲ್ಲ ಸಿಗಬೇಕಪ್ಪ ಅಂದ್ರೆ ಮಾರುಕಟ್ಟೆಯಲ್ಲಿ ಸಿಗೋದಿಲ್ಲ. ಅವು ಸಿಗ್ತಕ್ಕಂಥದ್ದು ಒಂದೇ ಒಂದಪ್ಪ ಅಂತಂದ್ರೆ ಖನಿಜಾಂಶಗಳು ನಮ್ಮ ಸೇವಿಸ್ತಕ್ಕಂಥ ತರಕಾರಿ ಹಣ್ಣುಗಳಲ್ಲಿ.
0: ಅದ್ಭುತವಾಗಿ ಒಂದು ವಿವರವಾದ ಉತ್ತರವನ್ನು ಕೊಟ್ಟರೆ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನಂದ್ರೆ ಇದನ್ನ ನಮ್ಮ ಊಟ ಉಪಚಾರದಲ್ಲಿ ಹೇಗೆ ಬಳಸಬಹುದು? ಈಗ ಬಹಳಷ್ಟು ಜನರು ಏನಂತಾರೆ, ಭಾಜಿ ಇಷ್ಟ ಮಾಡಿರ್ತೇವೆ, ಅದರಲ್ಲಿ 2 ರೊಟ್ಟಿಯಲ್ಲಿ ಸಾಕಾಗುತ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಈ ರಾ ವೆಜಿಟೇಬಲ್ ಗಳ ಬಗ್ಗೆ ಒಂದ್ ಸ್ವಲ್ಪ ನೀವು ಹೇಳ್ಬೋದು, ಅದನ್ನ ಇನ್ಕ್ಲೂಡ್ ಮಾಡಿದ್ರೆ ಇನ್ನೂ ಉತ್ತಮ.
1: ತಮಗೆಲ್ಲ ಗೊತ್ತಿರಲಿ, ಯಾಕಂದ್ರೆ ನಾನು ಒಂದೊಂದಾಗಿ ಹೇಳ್ಬೇಕಾದ ವಿವರವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಬಹಳ ಪ್ರಾಮುಖ್ಯತೆ ಹೊಂದತಕ್ಕಂಥ ಈ ತರಕಾರಿಗಳನ್ನು ಸೇವನೆ ಮಾಡೋದ್ರಿಂದ. ಯಾಕಂದ್ರೆ ನಾನು ಆಗಲೇ ಹೇಳ್ತಾ ಇದ್ದೆ, ನಾವು ಒಂದು ಊಟದ ಪಿರಮಿಡ್ ಅಂತ ತಗೊಂಡ್ಬಿಟ್ಟಿವಪ್ಪ ಅಂತಂದ್ರೆ ಕೆಳಗಡೆ ಬರ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ಸ್, ಈ ರೊಟ್ಟಿ ಬರಲಿ ಅಥವಾ ಅಕ್ಕಿ ಬರಲಿ ಗೋಧಿ ಬರಲಿ ಚಪಾತಿ ಅಂತ ಹೇಳ್ತೀವಿ, ರೊಟ್ಟಿ ಅಂತ ಹೇಳ್ತೀವಿ, ರಾಗಿ ಅಂತ ಹೇಳ್ತೀವಿ, ಅವನ್ನ ಹೆಚ್ಚು ನಾವು ಪ್ರಮಾಣದಲ್ಲಿ ತಗೋಬೇಕಾಗುತ್ತೆ. ಅದು ಆದ ತಕ್ಷಣ ಬರ್ತಕ್ಕಂಥದ್ದೇ ಏನಪ್ಪಾ ಅಂದ್ರೆ ಆಹಾರ ಪಿರಮಿಡ್ದಲ್ಲಿ ಈ ಹಣ್ಣು ತರಕಾರಿಗಳು. ಯಾಕಪ್ಪ ಅಂದ್ರೆ ಆಗಲೇ ವಿಟಮಿನ್ ಎ ಅಂತಕ್ಕಂಥದ್ದು ಒಂದು, ಇವತ್ತು ಸೊಪ್ಪು ತರಕಾರಿಗಳನ್ನು ಹೆಚ್ಚು ತಿಂದಾಗಲಿ, ಇವತ್ತು ತಮಗೆಲ್ಲ ಗೊತ್ತಿರಲಿ ನುಗ್ಗೆ ಇದು ಅತ್ಯಂತ ಉತ್ಕೃಷ್ಟವಾದ ತರಕಾರಿ ಅಂತ ಹೇಳ್ಬೋದು. ಯಾವುದೇ ಒಂದು ಸಂಪನ್ಮೂಲಗಳನ್ನು ತೆಗೆದುಕೊಂಡಾಗ ನೀವು ನೋಡಿದಾಗ ಅನೇಕ ಖನಿಜಾಂಶಗಳನ್ನು, ಇವತ್ತು ನಾನು ಹೇಳ್ತಾ ಇದ್ದೀನಿ ನಮಗೆ ಕಣ್ಣಿಗೆ ವಿಟಮಿನ್ ಕೊರತೆ ಬಂದಾಗ ಏನು ಹೇಳ್ತಾ ಇದೀವಪ್ಪ ಅಂತಂದ್ರೆ, ಇಲ್ಲ ನೀವು ಕ್ಯಾರೆಟ್ ತಿಂದ್ಬಿಡಿ ಕಡಿಮೆ ಆಗ್ಬಿಡುತ್ತೆ ಅಂತೀವಿ. ಕ್ಯಾರೆಟ್ದಲ್ಲಿ ಇರ್ತಕ್ಕಂಥದಕ್ಕಿಂತ ಇಲ್ಲಿ 14% ಜಾಸ್ತಿ ಇವತ್ತು ವಿಟಮಿನ್ ಎ ಸಿಗ್ತಕ್ಕಂಥದ್ದಂದ್ರೆ ಈ ಒಂದು ನುಗ್ಗೆ ಸೊಪ್ಪಿನಲ್ಲಿ ಇರುತ್ತೆ. ಹಾಗೆ ನಾವು ಈಗ ಬಾಳೆಹಣ್ಣು ತಯಾರಿಸಿದಂಗೆ ಪೊಟ್ಯಾಷಿಯಂ ಅಂತ ಹೇಳ್ತಾ ಇದ್ದೀವಿ, ಆ ಪೊಟ್ಯಾಷಿ ಇರ್ತಕ್ಕಿಂತ ಒಂದು 7% ಜಾಸ್ತಿ ಇದರಲ್ಲಿ ಇವತ್ತು ನಮಗೆ ಸಿಗ್ತಾ ಇದೆ, ಅಂದ್ರೆ ನುಗ್ಗೆ ತಪ್ಪದಲ್ಲಿ ಸಿಗ್ತಾ ಇದೆ. ಹಾಗೆ ಇವತ್ತು ಐರನ್ ಕಂಟೆಂಟ್ ಅಂತ ಹೇಳ್ತೀವಿ, ಇವತ್ತು ನಮ್ಮ ಒಂದು ಸರ್ವೆ ಮಾಡಿದ್ರಪ್ಪ ಅಂದ್ರೆ ಸ್ಕೂಲ್ ಹೋಗ್ತಕ್ಕಂಥ ಮಕ್ಕಳು ಹೆಣ್ಣು ಮಕ್ಕಳಲ್ಲಿ ನೋಡ್ತಾ ಇರಬಹುದು ಬಹಳಷ್ಟು ಅಣೆಮಿಕ್ ಎಂದು ಬಳತಾ ಇದ್ದಾರೆ. ಆಮೇಲೆ ಗರ್ಭಿಣಿ ಇರ್ತಕ್ಕಂಥ ಹೆಣ್ಮಕ್ಳು ಈ ಐರನ್ ಕಂಟೆಂಟ್ ಬಳಲ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಅವ್ರು ಸೇವಿಸ್ತಕ್ಕಂಥ ಆಹಾರದಲ್ಲಿ ಈ ಐರನ್ ಕೊರತೆಯಿಂದಾಗಿ ಹಿಮೋಗ್ಲೋಬಿನ್ ಒಂದು ಒಂದು ಏನಪ್ಪಾ ಅಂದ್ರೆ ಕಾಂಟೆಂಟ್ ಅಂತ ಹೇಳ್ತಾ ಇದೀವಿ, ಅದು ಕಡಿಮೆ ಆದಾಗ ಅಣೆಮಿಕ್ ಜಾಸ್ತಿ ಆಗ್ತದೆ. ಹಿಮೋಗ್ಲೋಬಿನ್ ಕಂಟೆಂಟ್ 8.9 ಹೋದಾಗ ಹುಡುಗಿಯರಲ್ಲಿ ಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ತಲೆ ಸುತ್ತ ಬಿಡ್ತಕ್ಕಂಥ ನಾವು ಒಂದು ಸನ್ನಿವೇಶ ನೋಡ್ತಾ ಇದೀವಿ. ಆಮೇಲೆ ಪ್ರೆಗ್ನೆಂಟ್ ವುಮೆನ್ ಅಂದ್ರೆ ಬಸಿರಿರ್ತಕ್ಕಂಥ ಹೆಣ್ಣು ಮಕ್ಕಳಲ್ಲಿ ಆಹಾರ ಸೇವಿಸಿಕೊಂಡಾಗ ಹೆಚ್ಚು ಒಳಗಿರ್ತಕ್ಕಂಥ ಭ್ರೂಣ ಪಾಪು ಏನಿರ್ತಲ್ಲ ಅದನ್ನ ಹೆಚ್ಚು ಒಂದು ಶಕ್ತಿ ವರ್ಧಕ್ಕೆ ಪರಿಚಯ ಮಾಡ್ಕೋತ ತಗೋತಾ ಇರ್ತದೆ. ಅದಕ್ಕೆ ನಾವು ಹೆಚ್ಚು ಹೆಚ್ಚು ಈ ಒಂದು ಸಂದರ್ಭದಲ್ಲಿ ಈ ಐರನ್ ಯುಕ್ತವಾದಂತಹ ತರಕಾರಿಗಳನ್ನು, ನಾ ಮೂಲವತ್ತಾಗಿ ಹೇಳ್ತಾ ಇದ್ನಲ್ಲ, ನುಗ್ಗೆ ತಪ್ಪಲಗಳನ್ನ ಹೆಚ್ಚು ಪ್ರಮಾಣ ಕೊಡಬೇಕು, ಸೊಪ್ಪು ತರಗಳನ್ನ ಜಾಸ್ತಿ ಕೊಡಬೇಕು. ಇದರಿಂದ ಹಿಮೋಗ್ಲೋಬಿನ್ ಜಾಸ್ತಿ ಆಗೋದ್ರಿಂದ ರಕ್ತ ಪರಿಚಯನ ಕ್ರಿಯೆ ಜಾಸ್ತಿ ಆಗುತ್ತೆ. ಈ ರಕ್ತ ಪರಿಚಯ ಜಾಸ್ತಿ ಆಗುತ್ತಪ್ಪ ಅಂತಂದ್ರೆ ನಮ್ಗೆ ಆಟೋಮೆಟಿಕ್ ಆಗಿ ಐರನ್ ಕಂಟೆಂಟ್ ಬರ್ತಕ್ಕಂಥದ್ದು ಒಂದು ರಾಮಬಾಣ ಅಂತ ಹೇಳಿ ತಪ್ಪಾಗ್ಲಾರ್ದು.
0: ಬಹಳ ಮುಖ್ಯವಾದ ವಿಷಯ ಏನಂದ್ರೆ, ನಾವು ನಮ್ಮ ಬಾಲ್ಯದಲ್ಲಿ ನಮ್ಮ ತಾಯಿ ಏನ್ ಮಾಡ್ತಿದ್ರು, ಡಬ್ಬಿಯಲ್ಲಿ ಕೂಡ ತರಕಾರಿಯನ್ನ, ಸೌತೆಕಾಯಿ ಆಗಲಿ, ಗಜರಿಕಾಯಿ ಆಗಲಿ, ಮೂಲಂಗಿ, ಅದನ್ನ ರಾ ವೆಜಿಟೇಬಲ್ ಆಗಿ ಸಲಾದ್ ರೂಪನೆಯಲ್ಲಿ. ಆದ್ರೆ ಈಗಿನ ಡಬ್ಬಿ ಚೇಂಜ್ ಆಗಿಬಿಟ್ಟಿದೆ. ಈಗಿನ ಡಬ್ಬಿಯಲ್ಲಿ ಚಿಪ್ಸ್ ಪಾಕಿಟ್ಟು, ಸ್ವಲ್ಪ ಶೇವು, ಏನಾದರೂ ಎಣ್ಣೆ ಪದಾರ್ಥವನ್ನು ಹಾಕಿ, ಏಕೆಂದ್ರೆ ಈಗ ಹೀಗಾಗಿದೆ. ಆ ಮಕ್ಕಳು ಕೂಡ ತರಕಾರಿ ತರಕಾರಿ ಭಾಜಿ ತಿನ್ಬೇಕಂದ್ರೆ ಅದಕ್ಕಿಂತ ಮುಂಚೆ ಒಂದು ಬಾಯಲ್ಲಿ ಚಿಪ್ಸ್ ಇರಬೇಕು, ಹೌದಲ್ವಾ?
1: ಇವತ್ತು ನಾವು ವಾಡಿಕೆ ಪ್ರಕಾರ ನೋಡ್ತಾ ಇದ್ದೀವಿ, ಬಹಳಷ್ಟು ಸ್ಕೂಲಿ ಕಲಿಸ್ತಕ್ಕಂಥ, ತಪ್ಪಿಕೋಬಾರದು ಯಾರು, ಇಂಗ್ಲಿಷ್ ಮೀಡಿಯಂ ಕಲಿಸ್ತಕ್ಕಂಥ ಮಕ್ಕಳಲ್ಲಿ ಬಿಸ್ಕೆಟ್ ಅನ್ನು ಇಡೋದಾಗಲಿ, ಬ್ರೆಡ್ಗಳನ್ನ ಇಡೋದಾಗಲಿ, ಅಥವಾ ಈ ಜಂಕ್ ಫುಡ್ ಇರ್ತಕ್ಕಂಥದ್ದನ್ನು ಹೆಚ್ಚು ಹೆಚ್ಚು ಕೊಡ್ತಾ ಇದ್ದಾರೆ. ಇದರಿಂದ ಮಕ್ಕಳಲ್ಲಿ ಬೊಜ್ಜುತನ ಜಾಸ್ತಿ ಆಗ್ತಾ ಇದೆ. ಮೈದಾ ಹಿಟ್ಟುಗಳನ್ನು ಬಳಸಿ ಮಾಡ್ತಕ್ಕಂಥ ಪದಾರ್ಥಗಳಲ್ಲಿ ಯಾವುದೇ ಒಂದು ಪೋಷಕಾಂಶಗಳು ಇರೋದಿಲ್ಲ. ಅದಕ್ಕೆ ತಾಯಂದಿರಲ್ಲಿ ನನ್ನೊಂದು ವಿಜ್ಞಾಪನೆ ಏನಪ್ಪಾ ಅಂತಂದ್ರೆ, ತಾವು ಕಳಿಸ್ತಕ್ಕಂಥ ಬುತ್ತಿ ಡಬ್ಬೆಯಲ್ಲಿ ಹೆಚ್ಚು ತರಕಾರಿಗಳನ್ನ, ಹಣ್ಣುಗಳನ್ನ ಇಡ್ಲಿಕ್ಕೆ ಪ್ರಯತ್ನ ಮಾಡಿ. ಮಕ್ಕಳಿಗೆ ಒಂದು ಚಿಕ್ಕ ವಯಸ್ಸಿದ್ದಾಗ ಅಂದ್ರೆ 6-12 ವಯಸ್ಸಿನೊಳಗೆ ಈ ನಾಲ್ಗೆ ಮೇಲೆ ಬಡ್ಸ್ ಅಂತ ಇರುತ್ತೆ. ಆ ಬಡ್ಸ್ ಏನಪ್ಪ, ಟೇಸ್ಟ್ ಬಡ್ಸ್ ಅಂತ ಹೇಳ್ತೀವಿ ನಾವು. ಆ ಟೇಸ್ಟ್ ಬಡ್ಡಿಗೆ ಮಕ್ಕಳಲ್ಲಿ ನೀವು ರುಚಿ ತೋರಿಸಿದ್ರಪ್ಪ ಅಂತಂದ್ರೆ ಅದೇ ಒಂದು ಸ್ವಾದವನ್ನು ಅವ್ನು ತನ್ನ ಜೀವಂತ ಪಾಲದಲ್ಲಿ ಅದನ್ನೇ ಇಟ್ಟುಕೊಂಡಿರ್ತೈತಿ. ಇವಾಗ ನಾನು ಚಿಕ್ಕವನಿದ್ದಾಗ ನಮ್ಮ ತಾಯಿ ನನಗೆ ಮುಟ್ಟಿಗೆ ಮಾಡಿಕೊಡ್ತಾ ಇದ್ರು, ಅಥವಾ ಹಾಲಿನಲ್ಲಿ ರೊಟ್ಟಿ ಬೆಲ್ಲ ಹಾಕೊಡ್ತಾ ಇದ್ರು. ನಾವು ಇವಾಗ ಅದನ್ನ ನೋಡಿದ ತಕ್ಷಣ ಅದೇ ರುಚಿ ನಮ್ಮ ನಾಲ್ಗೆಯಲ್ಲಿ ನೀರು ಜುಳು ಜುಳು ಹರಿತಾ ಇದ್ದಾವು. ಅವು ಪೋಷಕಾಂಶ, ಬೆಲ್ಲ ಕೊಡ್ತಾ ಇದ್ರು, ಆಮೇಲೆ ಹಣ್ಣು ಕೊಡ್ತಾ ಇದ್ರು, ಅದ್ರ ಜೊತೆ ತರಕಾರಿ ತಿನ್ನಿಸ್ತಾ ಇದ್ರು. ಎಲ್ಲ ಪೋಷಕಾಂಶಗಳು ಆ ವಯಸ್ಸಿನಲ್ಲಿ ಯೋಗ್ಯವಾಗಿ ಸಿಗ್ತಾ ಇತ್ತು. ಇವಾಗ ನಾವು ಮಾಡ್ತಕ್ಕಂಥ ಒಂದು ಆಹಾರ ಪದ್ಧತಿಯಲ್ಲಿ ದಯವಿಟ್ಟು ತಾಯಂದಿರು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಇಲ್ಲಪ್ಪ ಅಂದ್ರೆ ಏನಾಗ್ತೈತೆಪ್ಪ ಅಂತಂದ್ರೆ, ಮಕ್ಕಳಲ್ಲಿ ಒಂದು ಪರಿಜ್ಞಾನ ಬೆಳಿಬೇಕಾದ್ರೆ ವಿಶೇಷವಾಗಿ ನರಮಂಡಲ ಮೆದುಳಿನ ನರಮಂಡಲ ಬಲಾಢ್ಯವಾಗಿ ಬೆಳಿಬೇಕು, ಆ ಮೆದುಳಿನ ಶಕ್ತಿ ಚೆನ್ನಾಗಿ ಬೆಳಿಬೇಕಪ್ಪ ಅಂತಂದ್ರೆ, ಮಕ್ಕಳಲ್ಲಿ ಜೀವಕೋಶಗಳು ಉತ್ಪಾದಿಸಿ ಹೆಚ್ಚು ಹೆಚ್ಚು ಆಗ್ಬೇಕಂತಂದ್ರೆ ಹೆಚ್ಚು ತರಕಾರಿ ಸೇವನೆ ಬಹಳ ಮುಖ್ಯ. ಯಾಕಂದ್ರೆ ಆಗಲೇ ಹೇಳ್ತಾ ಇದ್ದೆ, ವಿಟಮಿನ್ ಒಂದೇ ಅಲ್ಲ, ಇರುಳ್ಕೊಂಡು ಹೋಗ್ತಾ ಇದೆ. ಮಕ್ಕಳು ನೋಡ್ತಾ ಇದ್ದೀವಿ, ಇವತ್ತು ಮೊಬೈಲ್ ನೋಡ್ತಾ ಇದ್ದಾರೆ, ಟಿವಿ ನೋಡ್ತಾ ಇದ್ದಾರೆ, ಅವ್ರು ಮಾಡ್ತಕ್ಕಂಥ ಎಲ್ಲ ಕ್ರಿಯೆಗಳು ನೋಡಿದ್ಬಿಟ್ಟಪ್ಪ ಅಂದ್ರೆ ಎಲ್ಲೋ ಇರುಳುತನ ಬೇಗನೆ ಒಂದು ವ್ಯಾಪಿಸ್ಬಿಡ್ತೈತಿ. ಇಂಥ ಒಂದು ಸಮಯದ ಪ್ರಜ್ಞೆ ಇದ್ದವರು ಹೆಚ್ಚು ಅವರಿಗೆ ಕ್ಯಾರೆಟ್ ತಿನ್ನಿಸ್ಬೋದು, ಮಾವು ತಿನ್ನಿಸ್ಬೋದು, ಅದರ ಜೊತೆ ನಾವು ನುಗ್ಗಿ ತಪ್ಪಲಗಳನ್ನು ತಿನ್ನಿಸಬಹುದು, ಗಜರಿ ತಿನ್ನಿಸ್ಬೋದು, ಪಪ್ಪಾ ಹೆಣ್ಣು ತಿನ್ನಿಸ್ಬೋದು. ಇದನ್ನು ವ್ಯತಿರಿಕ್ತವಾಗಿ ನೀವು ಕೊಡ್ಕೋತ ಹೋಗೋದ್ರಿಂದ ಮಕ್ಕಳೇ ಒಂದು ರೆಸಿಸ್ಟೆಂಟ್ ಪವರ್ ಬೆಳೀತಾ ಇರ್ತೈತಿ. ಇನ್ನು ಹಾಗೆ ವಿಟಮಿನ್ ಬಿ ಅಂತ ಹೇಳ್ತೀವಿ, ಅನೇಕ ತರಕಾರಿ ಇವತ್ತು ವಿಟಮಿನ್ ಬಿಗಳನ್ನು ನೋಡ್ತಾ ಇದ್ದೀವಿ. ಆಮೇಲೆ ವಿಟಮಿನ್ ಸಿ, ಈಗ ಹಲ್ಲು ಹುಳುಕು ತಿನ್ನೋದಾಗಲಿ ಅಥವಾ ಚರ್ಮ ಸುಟ್ಟುಗಟ್ಟೆದಾಗಲಿ ನಾವು ನೋಡ್ತಾ ಇದ್ದೀವಿ, ನಮ್ಮ ಸ್ಕಿನ್ಗಳು ನೋಡ್ತಾ ಇದ್ದೀವಿ, ವೇಗವಾಗಿ ಸ್ಕಿನ್ಗಳು ಡಲ್ ಆಗ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ. ವಿಟಮಿನ್ ಸಿ ಅನ್ನೋದು ಬಹಳ ಮುಖ್ಯ ದೇಹಕ್ಕೆ. ಈ ವಿಟಮಿನ್ ಸಿ ನಮ್ಗೆ ರಕ್ಷಣೆ ಮಾಡ್ತಕ್ಕಂಥದ್ದು. ಇವತ್ತು ಒಸಡುಗಳು ಬಾಡಿ ಹೋಗೋದಾಗಲಿ ಅಥವಾ ರಕ್ತಸ್ರಾವ ಆಗೋದಾಗಲಿ ಇವೆಲ್ಲ ವಿಟಮಿನ್ ಸಿ ಕೊರತೆ ಇದೆ. ಇವತ್ತು ಕ್ಯಾಬೇಜು, ಕಾಲಿಫ್ಲವರು, ಆಮೇಲೆ ಕ್ಯಾರೆಟು, ಆಮೇಲೆ ಬೀನ್ಸು, ಆಮೇಲೆ ಅನೇಕ ಮುಖ್ಯ ತರಕಾರಿಗಳ ಸೇವನೆ ಮಾಡಿದ್ರೆ ಡಾಕ್ಟರ್ ಅಂತ ಹೋಗುವಂತ ಅವಶ್ಯಕತೆ ಇಲ್ಲ.
0: ಸೂಪರ್.
1: ಇನ್ನು ಬಹಳ ಮಂದಿಗೆ ನಮ್ಗೆ ಬಹಳ ಜನಕ್ಕೆ ಗೊತ್ತಿರಬಹುದು, ನಾವು ಬಿಸಿಲು ವಿಟಮಿನ್ ಡಿ ಅಂದ ತಕ್ಷಣ ನಾವು ಬಿಸಿಲಿಗೆ ಅಷ್ಟೇ ಕಾಯ್ತಾ ಇದೀವಿ. ಯಾಕಂದ್ರೆ ತಾವೆಲ್ಲ ಹೊರದೇಶದಿರ್ತಕ್ಕಂತ ನೋಡಬಹುದು, ಅವರಿಗೆ ವಿಟಮಿನ್ ಡಿ ಡೆಫಿಷಿಯನ್ಸಿಯಿಂದ ಅವರು ನಮ್ಮ ಒಂದು ಭಾರತ ದೇಶಕ್ಕೆ ಬಂದು ಹೆಚ್ಚು ಒಂದು ಉಷ್ಣವಲಯ ಇರ್ತಕ್ಕಂಥ ದೇಶದಲ್ಲಿ ಬಂದು ಅವ್ರ ಮೈಯನ್ನು ಬಿಸಿಲಿಗೆ ಒಡ್ತಕ್ಕಂಥ ಸನ್ ಬಾತ್ ಅಂತ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಚರ್ಮ ಬಹಳ ಗಟ್ಟಿ ಆಗ್ಬೇಕಂದ್ರೆ ವಿಟಮಿನ್ ಡಿ ಬಹಳ ಮುಖ್ಯ, ಒಳಗಿನ ಬೋನ್ಸ್ಗಳು ಗಟ್ಟಿ ಆಗ್ಬೇಕಂದ್ರೆ ವಿಟಮಿನ್ ಮತ್ತು ಕ್ಯಾಲ್ಸಿಯಂ ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ನಂದೊಂದು ಸಲಹೆ ಏನಪ್ಪ ಅಂದ್ರೆ, ಮಕ್ಕಳಿಗೆ ಸೊಪ್ಪು ತರಕಾರಿ ಜಾಸ್ತಿ ತಿನ್ಸ್ಬೇಕು. ಎಷ್ಟು ಹೆಚ್ಚು ನೀವು ಈ ತರಕಾರಿಗಳನ್ನ, ಮೊದಲೆಲ್ಲ ಹೇಳ್ತಾ ಪುಂಡಿ ಪಲ್ಯ ಅಂತ ಹೇಳ್ತಾ ಇದೀವಿ, ಮೆಂತೆ ಅಂತ ಹೇಳ್ತೀವಿ, ರಾಜಗಿರಿ ಅಂತ ಹೇಳ್ತಾ ಇದೀವಿ, ಮೆಂತೆ ಪಲ್ಯ ಅಂತ ಹೇಳ್ತಾ ಇದೀವಿ, ಇದು ಸ್ವಲ್ಪ ಎಲ್ಲೋ ಕಡಿಮೆ ಆಗ್ತಾ ಇದೆ ಜನರಲ್ಲಿ. ಇದನ್ನು ಹೆಚ್ಚು ಹೆಚ್ಚು ಮಕ್ಕಳಿಗೆ ತಿನ್ಸುವುದರಿಂದ ಚಿಕ್ಕ ಪಾಪು ಇದ್ದಾಗ ಅವನ ಜೀವಕೋಶಗಳು ಬಲಿಷ್ಠವಾಗಿ ಅವು ಬರ್ತಕ್ಕಂಥ ಎಲ್ಲಾ ಸ್ನಾಹಿಗಳು ಗಟ್ಟಿಯಾಗಿ ಬೆಳೀತಾ ಇದ್ದಾವೆ. ಮುಂದಿನ ಒಂದು ಬೆಳವಣಿಗೆ ಹಂತದಲ್ಲಿ ಸಹಿತ ಆರೋಗ್ಯಪೂರ್ಣವಾದ ಒಂದು ದೇಹವನ್ನು ನಾವು ಮಕ್ಕಳಲ್ಲಿ ಕಾಣಬಹುದು. ಇನ್ನು ಬಹಳ ಮಂದಿಗೆ ಈ ವಿಟಮಿನ್ ಇ ಮತ್ತು ವಿಟಮಿನ್ ಕೆ ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ಈ ಹಣ್ಣು ತರಕಾರಿ ಇರ್ತಕ್ಕಂಥ ಎಲ್ಲ ಅಂಶಗಳು ಬಹಳಷ್ಟು ನಮಗೆ ವಿಟಮಿನ್ ಸಪ್ಲೈ ಮಾಡ್ತೈತಿ. ಆಮೇಲೆ ನಾನು ಹೇಳ್ತೇನೆ, ಕ್ಯಾಲ್ಸಿಯಂ ಬಹಳ ಮಂದಿಗೆ ಬೋನ್ ಅನ್ನು ಅಂದ್ರೆ ನಮ್ಮ ಸ್ನಾಯುಗಳು ಬಹಳ ಗಟ್ಟಿ ಆಗ್ಬೇಕಂದ್ರೆ ಸಹಿತ ಬಹಳವಾಗಿ ನಾವು ಈ ಕ್ಯಾಲ್ಸಿಯಂ ಇರ್ತಕ್ಕಂಥ ತರಕಾರಿಗಳನ್ನ, ಹಣ್ಣುಗಳನ್ನ ತಿನ್ಬೇಕು. ಬಹಳ ಮಂದಿಗೆ ಏನಾಗ್ಬಿಡ್ತೈತೆ ಅಂದ್ರೆ, ಒಂದು ವಯಸ್ಸಾದ್ಮೇಲೆ ಒಂದು 45-50 ವರ್ಷ ಆದ್ಮೇಲೆ ಕಾಲು ನರ ಹಿಡಿದು ಅಥವಾ ಕಾಲು ಸ್ವಲ್ಪ ಕುಂಟಿದಂಗ್ ಮಾಡೋದು, ದದ ನಡಬಾಗೋದು, ಇವೆಲ್ಲ ಕ್ಯಾಲ್ಸಿಯಂ ಮೂಳೆ ಸಾಫ್ಟ್ ಆಗ್ತಕ್ಕಂಥ ಮೃದುವಾಗಿರ್ತಕ್ಕಂಥ ಒಂದು ಕಂಡೀಷನ್ ನಮ್ಗಲ್ಲಿ ಕಾಣ್ತೈತಿ. ಯಾಕಂದ್ರೆ ಕ್ಯಾಲ್ಸಿಯಂ ದೇಹಕ್ಕೆ ಸಿಗ್ತಾ ಇಲ್ಲ. ಈ ಲವಣಾಂಶಗಳಲ್ಲಿ ಕ್ಯಾಲ್ಸಿಯಂ ಬಹಳ ಮುಖ್ಯ. ಅದಕ್ಕೆ ತಾಯಂದಿರಲ್ಲಿ ಒಂದು ನನ್ನೊಂದು ವಿನಂತಿ, ಹೆಚ್ಚು ಹೆಚ್ಚು ಮೂಳೆ ಕ್ಯಾಲ್ಸಿಯಂ ಮತ್ತು ಹಾಲು ಅಂತ ಇರ್ಬೋದು, ಮನೇಲಿ ಹಾಲು, ಆಕಳ ಹಾಲಲ್ಲಿ, ಎಮ್ಮೆ ಹಾಲಲ್ಲಿ ಹೆಚ್ಚು ಹೆಚ್ಚು ಕೊಡಬೇಕು. ಜೊತೆಗೆ ಈ ತರಕಾರಿಗಳನ್ನು, ಸಮಗ್ರ ತರಕಾರಿಗಳನ್ನು, ಯಾವುದೇ ತರಕಾರಿಗಳು ಆಯಾ ಒಂದು ವಲಯಕ್ಕೆ ಆಯಾ ಒಂದು ಸೀಸನ್ಗೆ ಸಿಕ್ಕಂಥ ತರಕಾರಿಗಳನ್ನು ಯಚೇತ್ಯವಾಗಿ ಮಕ್ಕಳಲ್ಲಿ ಕೊಟ್ರಪ್ಪ ಅಂತಂದ್ರೆ ಮಕ್ಕಳಲ್ಲಿ ಆರೋಗ್ಯ ಒಂದು ವೃದ್ಧಿ ಆಗಲಿಕ್ಕೆ ಸಾಧ್ಯ ಐತೆ. ವಿಟಮಿನ್ ಕೆ ಅಂತ ಹೇಳಿದೆ, ಬಹಳ ಮಂದಿಗೆ ಗೊತ್ತಿರಲಿ. ವಿಟಮಿನ್ ಕೆ ಅಂದ ತಕ್ಷಣ ನಾವೆಲ್ಲೇ ಎಡಿ ಬೀಳ್ತೇವೆ, ಮಕ್ಕಳು ನಾವು ಬೀಳ್ತೀವಿ, ಅಥವಾ ಎಲ್ಲೊಂದು ಸ್ಮಾಲ್ ಒಂದು ಅಪಾಯ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ರಕ್ತಸ್ರಾವ ಹೊರಗಡೆ ಹೋಗ್ತಾ ಇರ್ತೈತಿ ಕಂಟಿನ್ಯೂ. ಅದು ವಿಟಮಿನ್ ಕೆ ಫೈಬ್ರಿನ್ ಅಂತದ್ದು ಫೈಬ್ರೋನೋಜಿನ್ ಆಗಬೇಕು ಅಂದ್ರೆ ಅದು ರಕ್ತ ಹೆಪ್ಪು ಗಟ್ಟಬೇಕು ಇಮಿಡಿಯೇಟ್ ಆಗಿ. ಈ ರಕ್ತ ಹೆಪ್ಪು ಗಟ್ಟ ಆಗ್ಲಾರ್ದೆ ಹಾಗೆ ಸೋರ್ತಾ ಇತ್ತಪ್ಪ ಅಂತಂದ್ರೆ ಅಲ್ಲಿ ನಮ್ಗೆ ಏನಂತ ಇನ್ನೊಂದು ಏನ್ ಬರ್ತೈತೆ, ನಮ್ಗೆ ಎಲ್ಲಿ ಸೀಮೂತ್ರ ಹೋಗಿದೆ ಅನ್ನೋ ಮನೋಭಾವನೆ ಬರ್ತೈತಿ. ಇದನ್ನ ನಾವು ಹೆಚ್ಚು ಮಾಡ್ಬೇಕಪ್ಪ ಅಂದ್ರೆ ತರಕಾರಿಗಳನ್ನ ಚಿತ್ತವಾಗಿ ಹೆಚ್ಚು ಹೆಚ್ಚು ಸೇವನೆ ಮಾಡಬೇಕು. ಎಲ್ಲ ನಾನು ಹೇಳಿದ ವಿಟಮಿನ್ ಎ ದಿಂದ ಹಿಡಿದು ವಿಟಮಿನ್ ಕೆ ದನ ಸಹಿತ ಬರ್ತಾ ಇದೆ. ಇನ್ನು ನಪುಂಸಕ ತತ್ವ ಬರ್ಲಿಕ್ಕೆ ಸಹಿತ ವಿಟಮಿನ್ ಕೆ ಮತ್ತು ಇದರಿಂದ ಕೊರತೆ ಆಗ್ತಾ ಇದೆ. ಈ ಕೆ ಅನ್ನ ಹೆಚ್ಚು ನಾವು ಗಂಡಸರು ತರಕಾರಿ ತಿನ್ನೋದ್ರಿಂದ ಒಂದು ಗಂಡಸ್ತನ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಈರುಳ್ಳಿಗಳನ್ನಾಗಲಿ ನುಗ್ಗೆ ತಪ್ಪಲುಗಳನ್ನಾಗಲಿ ಹೆಚ್ಚು ಹೆಚ್ಚು ವಾಡಿಕೆಯಾಗಿ ಜಾನಪದ ಸಾಹಿತ್ಯದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ತಿನ್ನಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ನಮ್ಮ ಒಂದು ತಪ್ಪು ತಿಳ್ಕೊಬಾರ್ದು, ವಿಜ್ಞಾನವನ್ನು ಅಲ್ಲಿ ಹಂಚ್ಕೋಬೇಕಾಗುತ್ತೆ. ಧಾತುಗಳನ್ನು ಬಲಾಢ್ಯವಾಗಿ ಬೆಳೆದಾಗ ಗಂಡ ಹೆಂಡತಿಯಲ್ಲಿ ಗರ್ಭಧಾರಣೆ ಆಗಲಿಕ್ಕೆ ಒಂದು ಸಹಾಯ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಆ ಸ್ಪರ್ಮ್ಗಳ ಸಂಖ್ಯೆ ವೃದ್ಧಿ ಆಗಬೇಕು ಅಂತಂದ್ರೆ ಹೆಚ್ಚು ತರಕಾರಿ ಸೇವನೆ ಮಾಡೋದು ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದೇನೆ.
0: ಈಗ ಈ ಕೇಳಿ ಕೃಷಿ ಮಿತ್ರ ಕಾರ್ಯಕ್ರಮದಲ್ಲಿ ನೀವು ಕೊಡೋ ಉತ್ತರದಿಂದ ನನ್ನ ಟೇಸ್ಟ್ ಬಡ್ಸ್ ಅಲ್ಲಿ ನೀರು ಬಂತು ಸರ್. ಏಕೆಂದ್ರೆ ಇಷ್ಟೆಲ್ಲ ವಿಷಯಗಳು ಆ ಪುಂಡಿ ಪಲ್ಲೆ ಬಗ್ಗೆ ಹೇಳಿದ ಕೂಡಲೇ ನನಗೆ ಯಾವಾಗ ತಿಂದಿದ್ದು ಬಾಲ್ಯದಲ್ಲಿ ತಿಂದಿದ್ದು, ಅದಾದ ತಕ್ಷಣ ಬೆಲ್ಲದ ಬಗ್ಗೆ ಹೇಳಿದ್ರಿ, ಹಾಲು ರೊಟ್ಟಿ ಇದೆಲ್ಲ ನನ್ನ ಆ ಹಳೆ ನೆನಪುಗಳನ್ನ ನೆನಪು ಮಾಡಿದ್ರು. ಆ್ಯಂಡ್ ಒಂದು ಚಿಕ್ಕ ಕೋರಿಕೆ ನೀವು ಇಟ್ಟರಲ್ಲ ಅದಕ್ಕೂ ಧನ್ಯವಾದ ಹೇಳಬೇಕು, ಏಕೆಂದ್ರೆ ಅದನ್ನ ವಾಪಸ್ ನಾವು ಪಾಲಿಸಬೇಕು. ಆಲ್ ರೈಟ್, ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆ, ಪ್ರಮುಖ ವಾಣಿಜ್ಯ ತರಕಾರಿಗಳು ಯಾವುವು? ಬೆಳಗಾವಿಯಲ್ಲಿ ಪ್ರಾಮುಖ್ಯತೆ ಪಡೆದ ತರಕಾರಿಗಳು ಇದ್ರ ಬಗ್ಗೆ ಸರ್.
1: ತಮಗೆಲ್ಲ ಗೊತ್ತಿರಲಿ, ಬೆಳಗಾವಿ ದೇವರ ಒಂದು ವಿಶಿಷ್ಟವಾಗಿ ದೈವದತ್ತ ಕೊಟ್ಟ ಒಂದು ಜಿಲ್ಲೆ ಅಂತ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಒಬ್ಬ ಪ್ರಮುಖ ತರಕಾರಿ ವಿಜ್ಞಾನಿಯಾಗಿ ನಾನು ಮಾತಾಡಲೇಬೇಕಾಗತ್ತೆ. ಇಡೀ ಇಂಡಿಯಾ ಭಾರತ ದೇಶದಲ್ಲೆಲ್ಲ ಅಷ್ಟೊಂದು ಒಂದು ವಾತಾವರಣ ಒಗ್ಗಿಕೊಂಡಿರ್ತಕ್ಕಂಥ, ಅಂದರೆ ಇವತ್ತು ಉಷ್ಣಗಳನ್ನ ನೋಡಿದಾಗ ಅಂದರೆ ಇಲ್ಲಿರ್ತಕ್ಕಂಥ ಟೆಂಪರೇಚರ್ಸ್ ಅಂತ ಹೇಳ್ತಾ ಇದ್ದೀವಿ, ಆಮೇಲೆ ಇಲ್ಲಿ ಕೂಲ್ ಕ್ಲೈಮೇಟ್ ಅಂತ ಹೇಳ್ತಾ ಇದ್ದೀವಿ, ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿ ಇಷ್ಟು ವಿಶೇಷವಾಗಿರ್ತಕ್ಕಂಥ ವಾತಾವರಣ ದೇವರು ಸೃಷ್ಟಿ ಮಾಡಿಲ್ಲ ಅನ್ಸುತ್ತೆ. ಅದಕ್ಕಾಗೇ ಇವತ್ತು ನಾವು ಕರ್ನಾಟಕದಲ್ಲಿ ಪ್ರಮುಖವಾದ ತರಕಾರಿಗಳ ತಾನ ಅಂದರೆ ಬೆಳಗಾವಿ ಅಂತ ಹೇಳ್ತಾ ಇದ್ದೀವಿ. ನೀವು ಬೆಳಗಾವಿದಲ್ಲಿ ನಾವೆಲ್ಲವನ್ನು ಎಲ್ಲೇ ಹೋದರೂ ಸಹಿತ ಯಾವುದೇ ಒಂದು ಕಡೆಯಿಂದ ಪೂರ್ವ ಪಶ್ಚಿಮ ಉತ್ತರ ದಿಕ್ಕಿಗೆ ಹೋದರೂ ಸಹಿತ ತರಕಾರಿಗಳೊಂದು ಸಾಗರ ಇವತ್ತು ನಾವು ನೋಡ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಇಲ್ಲಿರ್ತಕ್ಕಂಥ ವಿಶೇಷವಾದ ವಾತಾವರಣ ಪೂರಕವಾಗಿ ತರಕಾರಿ ಬೆಳೆಯಲಿಕ್ಕೆ ಸಾಧ್ಯವಾಗ್ತಾ ಇದೆ. ಪ್ರಮುಖವಾದ ತರಕಾರಿಗಳಂತ ನಾವು ತಗೋಬಹುದು, ಆಲೂಗಡ್ಡೆ ಬೆಳಿಬಹುದು, ಉಳ್ಳಾಗಡ್ಡೆ ಬೆಳಿಬಹುದು, ಕ್ಯಾಬೇಜು, ಕಾಲಿಫ್ಲವರು, ಟರ್ನಿಪ್ಪು, ಬೀಟ್ರೂಟು, ಆಮೇಲೆ ಪ್ರತಿಯೊಂದು ಕ್ಯಾಪ್ಸಿಕಮು, ಮೆಣಸಿನಕಾಯಿ, ಒಂದೆರಡು ಅನೇಕ ತರಕಾರಿಗಳನ್ನು ಸಹಿತ ನಾವು ಇಲ್ಲಿ ಯಚೇತ್ಯವಾಗಿ ನಮ್ಮ ಬೆಳಗಾವಿ ನಾಡಿನಲ್ಲಿ ಬೆಳಿಬಹುದು ಅಂತ ಹೇಳ್ಬೋದು. ಯಾಕಂತಂದ್ರೆ ಇದು ಒಂದು ನಾನು ಅಲ್ಲಿ ಯಾಕೆ ಹೇಳ್ತಾ ಇದ್ದೇನೆ, ಮತ್ತು ಬಟಾಣಿ ಎಲ್ಲೂ ಬರೋದಲ್ಲ, ಬಟಾಣಿ ಇಲ್ಲಿ ಒಂದು ಬರ್ತಕ್ಕಂಥದ್ದು. ಅಲಸಂದೆ ಅಲ್ಲಿ, ಅವರೆಕಾಯಿ ಅಲ್ಲಿ, ಚೌಳಿಕಾಯಿ ಅಲ್ಲಿ, ಕಲ್ಲಂಗಡಿ ಅಲ್ಲಿ, ಕರ್ಬೂಜ ಅಲ್ಲಿ, ಸೌತೆಕಾಯಿ ಆಗಲಿ, ಮಿಡಿ ಸೌತೆ ಅಲ್ಲಿ, ಕುಂಬಳಕಾಯಿ ಅಲ್ಲಿ, ಬೂದುಗುಂಬಳಲ್ಲಿ ಸೋರೆಕಾಯಿ ಆಗಲಿ, ಆಮೇಲೆ ಹಾಗಲಕಾಯಿ ಆಗಲಿ, ಹೀರೆಕಾಯಿ ಅಲ್ಲಿ, ಬೀಟ್ರೂಟ್ ಆಗಲಿ, ಗಜ್ಜರಿ ಅಲ್ಲಿ, ಮೂಲಂಗಿ ಅಲ್ಲಿ, ಟರ್ನಿಪ್ ಅಲ್ಲಿ, ಯಾವುದೇ ಒಂದು ಸುವರ್ಣಗಡ್ಡೆ ಅಂತ ಹಿಡಿದು ಬೇಬಿ ಕಾರ್ನ್ ಇರ್ತಕ್ಕಂಥ ಪ್ರತಿಯೊಂದು ತರಕಾರಿಗಳನ್ನು ನಾವು ಈ ವಾತಾವರಣದಲ್ಲಿ ವಾಣಿಜ್ಯವಾಗಿ ಬೆಳೀಲಿಕ್ಕೆ ಬಹಳಷ್ಟು ಒಂದು ಅವಕಾಶ ವಿಪುಲವಾದ ಉಂಟಂತ ಹೇಳ್ತಾ ಇದ್ದೀನಿ. ಅದಕ್ಕೆ ರೈತ ಬಾಂಧವರು ಕಳ್ಕೊಳ್ಳಿದೆಪ್ಪ ಅಂತಂದರೆ, ಇವತ್ತು ಮುಂಗಾರಿ ಮತ್ತು ಹಿಂಗಾರಿ ಅಂತೇಳಿ ನಾವು ವಿಂಗಡಣೆ ಮಾಡಿದಾಗ ಮುಂಗಾರಿಯಲ್ಲಿ ಸಹಿತ ನಾವು ತರಕಾರಿಗಳನ್ನು ಜೂನಿಂದ ಜುಲೈ ತಿಂಗಳು ಬೆಳಿಬಹುದು. ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಸಹಿತ ನಾವು ವಿಶೇಷವಾಗಿ ಬೆಳೀಲಿಕ್ಕೆ ಸಾಧ್ಯತೆ ಐತಿ. ಇದು ಸಹಿತ ಜನವರಿ ಫೆಬ್ರವರಿ ಸಹಿತ ನಾವು ಇಲ್ಲಿ ಉಷ್ಣಾಂಶ ಕಡಿಮೆ ಇರೋದ್ರಿಂದ ತರಕಾರಿಗಳನ್ನು ಪ್ರಮುಖವಾಗಿ ವಾಣಿಜ್ಯವಾಗಿ ಬೆಳೀಲಿಕ್ಕೆ ಸಾಧ್ಯವಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ನಮ್ಮ ಪಕ್ಕಕ್ಕೆ ಗೋವಾ ಇದೆ, ಮಹಾರಾಷ್ಟ್ರ ಇದೆ, ಎಲ್ಲ ಭಾಗಕ್ಕೂ ಸರಾಗ ಕಳಿಸ್ತಕ್ಕಂಥ ಹೆದ್ದಾರಿಗಳಿದ್ದಾವೆ. ಅದಕ್ಕೆ ರೈತನಿಗೆ ಒಂದು ಅನುಕೂಲವಾದ ಸ್ಥಳಪ್ಪ ಅಂತಂದ್ರೆ ಈ ಒಂದು ಬೆಳಗಾವಿ ಅಂತ ಹೇಳ್ಬೋದು.
0: ಖಂಡಿತ. ಅಂಡ್ ಇಷ್ಟೆಲ್ಲ ವಿಷಯಗಳ ಬಗ್ಗೆ ನೀವು ಹೇಳ್ತಾ ಇದ್ದೀರಾ, ಅಂಡ್ ಬಹಳ ಮುಖ್ಯವಾಗಿ ಒಂದು ಪಾಯಿಂಟ್ ಅನ್ನ ಹೇಳಿದ್ರಿ, ವಿಟಾಮಿನ್ಸ್ ಗಳ ಬಗ್ಗೆ. ಸರ್, ಈ ಒಂದು ತರಕಾರಿಗಳ ಬಗ್ಗೆ ಆದ್ರೂ ನಾವು ಮಾತನಾಡ್ತಿದ್ದೇವೆ, ಕಮಿಂಗ್ ಫ್ರಮ್ ಯು ಆರ್ ಡಾಕ್ಟರ್, ನೀವು ಡಾಕ್ಟರ್ ಆಗಿದ್ದೀರಾ, ಸೊ ಅದಕ್ಕೆ ನಾನು ಪ್ರಶ್ನೆ ಕೇಳಲೇಬೇಕು. ಇತ್ತೀಚಿನ ದಿನಗಳಲ್ಲಿ ಬಿಸ್ಕೆಟ್ಗಳ ಬಗ್ಗೆ ಹೇಳಿದ್ರಿ, ರೆಡಿ ಟು ಈಟ್ ಮೀಲ್ಸ್ ಬಹಳ ಆಗಿಬಿಟ್ಟಿದೆ. ಅಂದ್ರೆ ತಕ್ಷಣ ಅದನ್ನ ನಾವು ಕುಕ್ ಮಾಡಬಹುದು, ತಿನ್ಬಹುದು, ಯಾವುದೇ ವಿಷಯ ಇರಲಿ, ಒಂದು ನೀವು ಆರೋಗ್ಯಕರ ಒಂದು ಪಾಲಕ್ ಪನ್ನೀರ್ ಆಗಿರಲಿ, ಯಾವ್ದೇ ಇರಲಿ, ಐದೇ ಆರೇ ನಿಮಿಷದಲ್ಲಿ, ಬಟ್ ಅದರಲ್ಲಿರೋ ಪ್ರಿಸರ್ವೇಟಿವ್ ಎಷ್ಟು ಹಾನಿ ಮಾಡುತ್ತೆ ಅದು ನಿಮ್ ಕಡೆ?
1: ದಯವಿಟ್ಟೆಲ್ಲ ನನ್ನ ತಾಯಿಂದರಲ್ಲಿ ಮತ್ತು ಗ್ರಾಹಕರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀವಿ. ಜಂಕ್ ಫುಡ್ ಅಂತಕ್ಕಂಥದ್ದು ಇವತ್ತು ಮಾಯಾ ಲೋಕಕ್ಕೆ ಮಕ್ಕಳಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ಅದರಲ್ಲಿ ಯಾವೊಂದು ವಿಷಾನಿಲ್ಗಳಿರ್ತಾವ ಅಂತ ಹೇಳಿ ನಾನು ಬಹಿರಂಗ ಹೇಳಿಕೆ ಇಚ್ಛೆ ಪಡೋದಿಲ್ಲ. ಯಾಕಂದ್ರೆ ಮಕ್ಕಳಲ್ಲಿ ಕೊಡ್ತಕ್ಕಂಥ ಪ್ರತಿಯೊಂದು ಇವತ್ತು ಬೇಕರಿ ಪ್ರಾಡಕ್ಟ್ಗಳನ್ನ ನೋಡಿದ್ರೆ ಮೈದಾದಿಂದ ಇವತ್ತು ಅವತ್ತು ಸಿದ್ಧತೆ ಮಾಡ್ತಾ ಇದ್ದಾರೆ. ಈ ಮೈದಾ ದೇಹಕ್ಕೆ ಅಷ್ಟೊಂದು ಬೇಕಾಗಿಲ್ಲ, ಈ ಮೈದಾ ಡೈಜೆಷನ್ ಜಾಸ್ತಿ ಆಗೋದಿಲ್ಲ. ಇದು ಒಂದು ಹೆಚ್ಚು ಹೆಚ್ಚು ಮೈದಾ ನಮ್ಮ ದೇಹದಲ್ಲಿ ವ್ಯಾಪಿಸ್ಬಿಡ್ತಪ್ಪ ಅಂತಂದ್ರೆ ಅನೇಕ ವಿಷಕಾರಿಯಾಗಿ ಕೊಬ್ಬಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಅದಕ್ಕೊಂದು ಬರ್ಗರ್ ಅಂತ ಹೇಳ್ತಾ ಇದ್ದೀವಿ, ಅಥವಾ ಪಿಜ್ಜಾ ಅಂತ ಹೇಳ್ತಾ ಇದ್ದೀವಿ, ಬಿಸ್ಕಿಟ್ಸ್ ಅಂತ ಹೇಳ್ತಾ ಇದ್ದೀವಿ. ಇವನ್ನೆಲ್ಲ ಸ್ವಲ್ಪ ವರ್ಜಿಸಿ ಹೆಚ್ಚು ನಮ್ಮ ದೇಸಿ ತರಕಾರಿಗಳಿಗೆ, ದೇಸಿ ಆಹಾರ ಪದ್ಧತಿಗಳಿಗೆ ಮಕ್ಕಳನ್ನು ಕೊಂಡೊಯ್ಯಬೇಕು. ಯಾಕಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ನಾನು ಅನೇಕ ದೇಶಗಳಿಗೆ ನಾನು ಭೇಟಿ ನೀಡಿದ್ದೀನಿ, ಅನೇಕ ದೇಶಗಳಲ್ಲಿ ಆಹಾರದ ಬಗ್ಗೆ ನಾನು ಸಂಶೋಧನೆ ಮಾಡಿದ್ದೀನಿ. ಅವ್ರು ಸೇವಿಸ್ತಕ್ಕಂಥ ಆಹಾರ ಬಹಳ ವಿಭಿನ್ನವಾಗಿದೆ. ಇವತ್ತು ಅವರು ಮಾಂಸಾಹಾರಿ ಇರ್ಬೋದು, ಶಾಖಾಹಾರಿಗಳಿರ್ಬೋದು, ಆದರೆ ಅವ್ರು ಸೇವಿಸ್ತಕ್ಕಂಥ ಪ್ರತಿಯೊಂದು ಅವರ ತಾಟಿನಲ್ಲಿ ನಮಗೆ ಪ್ರತಿಶತ 50% ಅಷ್ಟು ತರಕಾರಿಗಳನ್ನ ಸೇವನೆ ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ನಮ್ಗೆ ಅನಿಸ್ತಾ ಇದೆ ಆರೋಗ್ಯದ ಬಗ್ಗೆ ಎಷ್ಟು ಅವರು ಕಾಳಜಿ ವಹಿಸ್ತಾ ಇದ್ದಾರೆ. ನಮ್ಮಲ್ಲಿ ಒಂದು ಏನೋ ಒಂದು ಕುಂತ್ಬಿಟ್ಟಿದೆ, ನಾನು ಆಸ್ತಿ ಮಾಡಿಬಿಡ್ಬೇಕು, ನಾನು ಅಂತಸ್ತು ಮಾಡಿಬಿಡ್ಬೇಕು, ನನ್ನ ಮಕ್ಕಳಿಗೆ ಇದನ್ನು ಕೊಟ್ಟು ಹೋಗ್ಬೇಕು ಅಂತೇಳಿ ದಯವಿಟ್ಟು ಒಂದು ಬೇಡ. ಇದ್ದಂತ ನೀವು ಏನೇ ಒಂದು ವರಮಾನ ಇತ್ತು ಅಂದ್ರೆ ಸಹಿತ ಹೆಚ್ಚು ನೀವು ಕೊಡತಕ್ಕಂಥದ್ದು ಆರೋಗ್ಯದ ಬಗ್ಗೆ, ಅದರಲ್ಲಿ ಮತ್ತು ಹಣ್ಣು ತರಕಾರಿ ಬಗ್ಗೆ ಕೊಡಬೇಕು. ಯಾಕಂದ್ರೆ ಇವತ್ತು ನಾನು ಹಣ್ಣುಗಳ ಬಗ್ಗೆ ಹೇಳಲಿಲ್ಲ, ಯಾಕಂದ್ರೆ ದೇವರು ಭಾರತ ದೇಶದಲ್ಲಿ ಈ ಉಷ್ಣವಲಯ ಸಮತೋಷ್ಣ ವಲಯ ಮತ್ತು ವಾತಾವರಣ ಸೃಷ್ಟಿ ಮಾಡಿದ್ದಾನೆ. ಈ ವಾತಾವರಣಕ್ಕೆ ಹೋಗಿಬಿಟ್ಟಕ್ಕಂತ ಹಣ್ಣುಗಳು ನೋಡ್ರಿ, ನಾವು ಹೇಳ್ತಾ ಇದ್ವಿ ಜನವರಿಯಿಂದ ಹಿಡಿದು ಮುಂದಿನ ಒಂದು ಡಿಸೆಂಬರ್ ತಿಂಗಳೊಳಗೆ ಆಯಾ ಕಾಲಕ್ಕೆ ಅನುಗುಣವಾಗಿ ಕಿರು ಹಣ್ಣುಗಳು ಇವತ್ತು ಬರ್ತಾ ಇದಾವೆ. ಯಾಕಂದ್ರೆ ಇವತ್ತು ನಾವು ಇವತ್ತು ಆಗಸ್ಟ್ ಇದು ಆಗಸ್ಟ್ ಮುಗಿದು ಸೆಪ್ಟೆಂಬರ್ ಬರ್ತಾ ಇದೆ. ನಮ್ಮಲ್ಲಿ ಎಷ್ಟು ನೀವು ದೇಶಿ ಹಣ್ಣುಗಳನ್ನ ನೋಡ್ತಾ ಇದ್ವಿ ಹೇಳಿ ನೋಡೋಣ. ಆ ಹಣ್ಣುಗಳನ್ನ ನೀವು ಸೇವಿಸಬೇಕಂತಂದ್ರೆ ಅದಕ್ಕೆ ಯಾರು ವಿಚಾರ ಮಾಡಕ್ ಹೋಗಬಾರ್ದು. ಇವತ್ತು ಸೀತಾಫಲ ಇರಬಹುದು, ನೇರಳೆ ಹಣ್ಣು ಇರಬಹುದು, ಹತ್ತಿ ಹಣ್ಣು ಇರಬಹುದು, ಆಮೇಲೆ ಕವಳಿ ಹಣ್ಣು ಇರಬಹುದು, ಕಾರಿ ಹಣ್ಣು ಇರಬಹುದು, ಎಲ್ಲ ಹಣ್ಣುಗಳನ್ನು ನೀವು ಮಕ್ಕಳಲ್ಲಿ ಕೊಟ್ಟಾಗ ಅಲ್ಲಿರ್ತಕ್ಕಂಥದ್ದು ವಿಟಮಿನ್ಸ್ ಜೊತೆಗೆ ಖನಿಜಾಂಶಗಳಿಗೆ ಈ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅಂತಕ್ಕಂಥದ್ದು ಮಕ್ಕಳಿಗೆ ಚೇತವಾಗಿ ಸಿಗ್ತಾ ಇದೆ. ಇದನ್ನೆಲ್ಲೂ ಅಂಗಡಿಯಲ್ಲಿ ಕೊಟ್ಟು ಒಂದು ಆಂಟಿ ಆಕ್ಸಿಡೆಂಟ್ ಕೊಡಿ ಅಂತ ಹೇಳಿ ಯಾರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನೈಸರ್ಗಿಕವಾಗಿ ಬಂದಂಥದ್ದು, ಮೂಲವಾಗಿ ಕೃಷಿಯಿಂದ ಬಂದಂಥದ್ದು, ಆರೋಗ್ಯಕ್ಕೆ ಬಹಳ ಒಳ್ಳೇದು ಅಂತ ಹೇಳಿ ನಮ್ಮ ಪೂರ್ವಜಿಕರೆಲ್ಲ ತಿಳಿಸಿ ಹೋಗಿದ್ದಾರೆ. ಈ ನಿಟ್ಟಿನಲ್ಲಿ ತಾವು ದಯವಿಟ್ಟು ಮಕ್ಕಳನ್ನಾಗ್ಲಿ ತಾವಾಗ್ಲಿ ಯಾರೇ ವಯಸ್ಸು ವಯೋಮಿತಿ ಇಲ್ಲದೆ ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಹೆಚ್ಚು ಹೆಚ್ಚು ಹಣ್ಣುಗಳನ್ನು ತರಕಾರಿಗಳನ್ನು ಸೇವನೆ ಮಾಡಬೇಕು. ಯಾಕಂದರೆ ಈಗ ನೀವು ಜಾಸ್ತಿ ಇನ್ನೊಂದು ಒಂದು ಈ ಸಣ್ಣ ಸಣ್ಣ ಹಣ್ಣು ಕೈಪಲ್ಲಿ ಮಾರ್ತಕ್ಕಂಥವ್ರಿಗೆ ಉತ್ತೇಜನ ಕೊಡಬೇಕು. ಸಣ್ಣ ರೈತರಿಗೆ ನೀವೇನಾದರೂ ಆರ್ಥಿಕ ಸಹಾಯ ಮಾಡಬೇಕು ನಿಮ್ಮ ಆರೋಗ್ಯ ಜೊತೆ ಅಂದರೆ, ಹೆಚ್ಚು ನಾವು ಒಂದು ಏನು ನನ್ನ ಒಂದು 100 ರೂಪಾಯಿದಲ್ಲಿ ಒಂದು 20 ರೂಪಾಯಿನ ಖರ್ಚು ಮಾಡಿ ಈ ಹಣ್ಣು ತರಕಾರಿಗೆ ಸೇವನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅವರು ಉಳಿಬೇಕು ಮತ್ತು ನಾವು ಉಳಿಬೇಕು, ವಾತಾವರಣ ಉಳಿಬೇಕು, ದೇಶ ಸಂಪತ್ತು ಉಳಿಬೇಕು. ಈ ನಿಟ್ಟಿನಲ್ಲಿ ಇವತ್ತು ನಾನು ಇಲ್ಲಿ ಯಾಕೆ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ, ಅನೇಕ ರೈತರು ಒಂದೇ ಒಂದು ಎಕರೆ ಭೂಮಿ ಪ್ರದೇಶದಲ್ಲಿ ಒಂದು 5-6 ತರಕಾರಿಗಳನ್ನು ಮಾರಿ ಬಜಾರ್ಕ್ ಹೋದಾಗ ತಾವು ದಯವಿಟ್ಟು ಚೌಕಾಸಿ ಮಾಡಕ್ಕೆ ಹೋಗಬೇಡಿ. ಇದೊಂದೇ ನಂದು ವಿನಂತಿ. ಯಾಕಂದ್ರೆ ನಾವು ಸಾರೆ ತಗೋಬೇಕಾತಂದ್ರು, ನಮ್ಮ ಪಾದರಕ್ಷೆ ತಗೋಬೇಕಾತಂದ್ರೆ, ನಮ್ಮ ಡ್ರೆಸ್ ಕೋಡ್ ಇದ್ದಾಗ ಕಾರ್ ತಗೋಬೇಕಾದ್ರೆ, ಮಣಿ ತಗೋಬೇಕಾದ್ರೆ, ಪ್ರತಿಯೊಂದು ಆರ್ಕಿಟೆಕ್ಟ್ ಮಾಡಬೇಕಾದ್ರೆ ನಾವು ಮಾರಕವಾಗಿ ಮಾತಾಡ್ತಾ ಇದೀವಿ. ಅಲ್ಲಿ ಎಷ್ಟು ನಾವು ದುಡ್ಡು ಕೊಡ್ತೇವೆ ಅಂತ ಹೇಳಿ ಲೆಕ್ಕ ಇರೋದಿಲ್ಲ. ಇಲ್ಲಿ ಒಂದು 20 ರೂಪಾಯಿಗೆ ಒಂದು ಕೆಜಿ ಹೇಳಿದಾಗ 15 ರೂಪಾಯಿಗೆ ನೀವು ಕೊಡ್ತೀಯ ಅಂತ ಕೇಳಿದಾಗ ಅವ್ನ ಪಾಪ ಭೂಕುಸಿತ ಆಗ್ತೈತೆ ಅವಂಗೆ. ಯಾಕಂದ್ರೆ ಕಷ್ಟಪಟ್ಟು 4 ತಿಂಗಳ ಬೆಳೆದಿರ್ತಾನ ರೈತ. ಆ ರೈತನ ನಿಜವಾದ ಜೀವನವನ್ನು ನೋಡ್ಬಿಟ್ರೆ ಬಹಳ ಕೆಟ್ಟ ಅನ್ಸುತ್ತೆ. ಅವನಲ್ಲಿ ಇದ್ದು ಚಳಿ ಮಳಿ ಅಲ್ಲದೆ ಭೂಮಿಯಲ್ಲಿ ಇರಬೇಕಾಗುತ್ತೆ, ನೀರು ಕಟ್ಟಬೇಕಾಗುತ್ತೆ, ಕಟಾವು ಮಾಡಬೇಕಾಗುತ್ತೆ, ಮಾರುಕಟ್ಟೆ ತರಬೇಕಾಗುತ್ತೆ, ಮಾರುಕಟ್ಟೆಯಲ್ಲಿ ಅವನು ಮತ್ತೆ ಎಲ್ಲರಿಗೆ ಗ್ರಾಹಕರಿಗೆ ಕಾಯ್ಬೇಕಾಗುತ್ತೆ. ಈ ಒಂದು ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ನೀವು ಸಹಾಯ ಮಾಡೋ ಜೊತೆಗೆ ನಿಮ್ಮ ಅತ್ಯುತ್ತಮವಾದ ಆರೋಗ್ಯವನ್ನು ಕಾಪಾಡಲಿಕ್ಕೆ ನೀವೇ ಜವಾಬ್ದಾರ ಆಗ್ತಾರೆ ಅಂತೇಳಿ ಈ ಒಂದು ಧ್ವನಿ ಮುಖಾಂತರವಾಗಿ ನಿಮ್ಗೆ ನಾನು ಸಂದೇಶ ಕೊಡ್ತಾ ಇದ್ದೀನಿ.
2: ಒಂದು ಬಹಳ ಮುಖ್ಯವಾದ ಪಾಯಿಂಟ್ ಅನ್ನ ನೀವು ತಗೊಂಡು ಬಂದಿರಿ ರೈತರ ಕಷ್ಟದ ಬಗ್ಗೆ. ಏಕೆಂದ್ರೆ ಒಂದು ಒಳ್ಳೆ ಪಾಯಿಂಟ್ ಅಲ್ಲಿಯೂ ಹೇಳಿದ್ರಿ, ಕಾರ್ ಇರಲಿ, ಒಂದು ಸೂಪರ್ ಮಾರ್ಕೆಟ್ಗಳಲ್ಲಿ ನಾವು ಆ ತರಕಾರಿ ಪ್ಲಾಸ್ಟಿಕ್ ನಲ್ಲಿ ಏನು ರ್ಯಾಪ್ ಮಾಡಿರ್ತಾರೆ, 1 ರೂಪಾಯಿನೂ ಭಾವತೋಲನೆ ಮಾಡಲ್ಲ ಅಂತ ನಾವು ತಗೋತೇವೆ. ಅದೇ ಬೀದಿಯಲ್ಲಿರೋ ಆ ಅಜ್ಜನೋ ಅಜ್ಜಿನೋ ಅವ್ರ ಕಡೆ 10 ರೂಪಾಯಿದ್ದಿದ್ದ 5 ರೂಪಾಯಿ ಮಾಡಿ ಬಂದೆ ಅಂತ ಇನ್ನೊಬ್ಬರಿಗೆ ಹೆಮ್ಮೆಯಿಂದ ಹೇಳ್ಕೋತೇವೆ ನಾವು. ಏ ಬಾ, ಅವನ ಕಡೆ ನೀ ತಗೊಂಡೆ ಆ ಸೊಪ್ಪ, ಎಷ್ಟು 5 ರೂಪಾಯಿಗೆ ಹೇಳ, ನಾನು 5 ರೂಪಾಯಿ 4 ತಗೊಂಡೆ ಅಂತ. ಹೀಗೆಲ್ಲ ಇದ್ದಾಗ ನೀವು ಆ ಕಷ್ಟವನ್ನ ಇಷ್ಟು ಚೆನ್ನಾಗಿ ಹೇಳಿದ್ರಲ್ಲ, ಆ ಒಂದು ಅದಕ್ಕೆ ನಾನು ಧನ್ಯವಾದ ತಿಳಿಸ್ತಾ ಮುಂದೆ. ಈಗ ನಮ್ಮ ಬೆಳಗಾವಿ ಪ್ರದೇಶದಲ್ಲಿ ಕ್ಯಾಬೇಜು, ಕಾಲಿಫ್ಲವರ್, ನವಿಲ್ ಕೋಸು ಇದನ್ನ ಬೆಳೆಸಬಹುದು, ಇದ್ರ ಬಗ್ಗೆ ಸರ್.
1: ಇದು ನಾನು ಹೇಳಿದ ದೈವದತ್ತವಾಗಿ ಕೊಟ್ಟಂತ ಒಂದು ವಾತಾವರಣ ಮಣ್ಣು ಅಂದ್ರೆ ಅದು ಬೆಳಗಾವಿ ನಾಡು ಅಂತ ಹೇಳ್ಬೋದು. ಇದನ್ನ ಬಿಟ್ಟರೆ ಧಾರವಾಡ ಅಂತ ಹೇಳ್ಬೋದು, ಇನ್ನು ಕೆಲವು ಕೋಲಾರ ಅಂತ ಹೇಳ್ಬೋದು, ಬೀದರ್ ಅಂತ ಹೇಳ್ಬೋದು. ಕರ್ನಾಟಕದ ಸಮಗ್ರವಾಗಿ ಚಿಂತನೆ ಮಾಡಿದಾಗ ವಿಶೇಷವಾಗಿ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಮುಂಗಾರಿ ಅಂದ್ರೆ ಜೂನ್ ಜುಲೈ ತಿಂಗಳಿಂದ ಹಿಡಿದು ಅಕ್ಟೋಬರ್ ನವಂಬರ್ ಹಿಡಿದು ಜನವರಿ ತನಕ ಸಹಿತ ಸಮಗ್ರವಾಗಿ ವಾತಾವರಣ ಒಂದು ಒಗ್ಗಿಕೊಂಡು ಹೋಗ್ತಕ್ಕಂಥ ಅನೇಕ ತರಕಾರಿ ರೈತರು ಇವತ್ತು ಸಂಶೋಧನೆ ಮುಖಾಂತರ ತಾವೇ ಮಾಡಿ ಇವತ್ತು ಬಜಾರ್ ಕಳಿಸ್ತಾ ಇದ್ದಾರೆ, ಮಾರುಕಟ್ಟೆಗೆ ವಾಣಿಜ್ಯವಾಗಿ ಬೆಳೀತಾ ಇದ್ದಾರೆ. ಅದರಲ್ಲಿ ಕ್ಯಾಬೇಜ್ ಅಂತಕ್ಕಂಥದ್ದು, ಕೌಲಿಫ್ಲವರ್ ಅಂತಕ್ಕಂಥದ್ದು, ಎಲಿಕೋಸ್ ಅಂತಕ್ಕಂಥದ್ದು ಬಹಳ ಉತ್ಕೃಷ್ಟವಾದ ಈ ತರಕಾರಿಗಳನ್ನ ಈ ನಾಳಿನಲ್ಲಿ ಬೆಳೀತಾ ಇದ್ದಾರೆ. ಆದ್ರೆ ಒಂದು ವಿಶೇಷವಾಗಿ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ, ರೈತ ಬಾಂಧವರನ್ನ ಕಳಕಳಿ ಮನವಿ, ನೀವು ಬರ್ತಕ್ಕಂಥ ಅನೇಕ ಕೀಟ ರೋಗಗಳಿಗೆ ತಾವು ಮುಕ್ತವಾಗಿ ಅವುಗಳ ಸಿಂಪರಣೆ ಯಾವ ಸ್ಟೇಜ್ನಲ್ಲಿ ಯಾವ ಹಂತದಲ್ಲಿ ಯಾವ ಕೆಮಿಕಲ್ಸ್ ಕೊಟ್ಟರೆ ಅದು ಹುಳಗಳ ಕೀಟಗಳನ್ನು ಹಂತೋಟ ಮಾಡ್ಬೇಕೊಂಡು ಪರಿಜ್ಞಾನ ಸ್ವಲ್ಪ ಕಡಿಮೆ, ತಾಂತ್ರಿಕ ಸಲಹೆ ಬಹಳ ಕಡಿಮೆ ಇದೆ. ಈ ನಿಟ್ಟಿನಲ್ಲಿ ಒಂದು ಸಲಹೆ ಏನಪ್ಪಾ ಅಂತಂದ್ರೆ, ಹೆಚ್ಚು ಹೆಚ್ಚು ಖರ್ಚುಗಳನ್ನು ಮಾಡದೆ, ಹೆಚ್ಚು ನೀವು ಸಿಂಪರಣೆಗೆ ಒಗ್ಗಿಕೊಂಡು ಹೋಗಲಾರದೆ, ಇವತ್ತು ವಿಶ್ವವಿದ್ಯಾಲಯ ತೋಟಗಾರಿಕಾ ವಿಶ್ವವಿದ್ಯಾಲಯ ಕೊಡ್ತಕ್ಕಂಥ ಅನೇಕ ಸಲಹೆಗಳನ್ನು ತಾವು ವೈಜ್ಞಾನಿಕವಾಗಿ ಚಿಂತನೆ ಮಾಡಿದ್ರಂದ್ರೆ ತಾವು ಖರ್ಚು ಕಡಿಮೆ ಮಾಡಿ ಹೆಚ್ಚು ಲಾಭ ಮಾಡ್ಲಿಕ್ಕೆ ಒಂದು ವಿಫಲವಾದ ಅವಕಾಶ ಅಂತ ಹೇಳಕ್ಕೆ ಸಾಧ್ಯವಾಗ್ತಾ ಇದೆ.
2: ಇನ್ನೊಂದು ಬಹಳ ಮುಖ್ಯವಾದ ಪಾಯಿಂಟ್ ಇಲ್ಲೇ ಕೇಳಬೇಕು ಏನಂದ್ರೆ, ಈ ತರಕಾರಿಗಳಿಗೆ ಕೆಮಿಕಲ್ಸ್ ಎಲ್ಲ ಹಾಕ್ತಾರೆ ಅಂತ ಸಂದರ್ಭದಲ್ಲಿ ಈಗ ನಗರ ಪ್ರದೇಶಗಳಲ್ಲಿ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಅಂತ ಮಾರ್ತಾ ಇದ್ದಾರೆ, ಆದ್ರೆ ಅದಕ್ಕೆ ರೇಟ್ ಜಾಸ್ತಿ. ಅಂತ ಸಂದರ್ಭದಲ್ಲಿ ಈಗ ಕೆಮಿಕಲ್ಸ್ ಇದನ್ನ ತರಕಾರಿಗೆ ಹಾಕಿರ್ತಾರೆ, ಅದು ಆರೋಗ್ಯಕ್ಕೆ ಒಳ್ಳೇದಾ ಕೆಟ್ಟದಾ?
1: ವಿಶೇಷವಾಗಿ ನಾನು ಪಿ ಎಚ್ ಡಿ ಮಾಡಿದ್ದೆ ನಾನು ಆರ್ಗಾನಿಕ್ ಸಾವಯವ ಪದಾರ್ಥ ಮೇಲೆ ಮಾಡಿದ್ದೇನೆ ಪಿ ಎಚ್ ಡಿ. ಇನ್ನು ವಿಶೇಷವಾಗಿ ನಾನು ಎಲ್ಲ ಒಂದು ಮಾರುಕಟ್ಟೆ ಸರ್ವೆ ಮಾಡ್ತಾ ಇದ್ದೀನಿ, ಗ್ರಾಹಕರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋತಿದ್ದೀನಿ, ಬೆಳೆದಂತ ರೈತರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋತಿದ್ದೀನಿ, ಅಲ್ಲಿ ನಡ್ಬಡ್ಕಿರ್ತಕ್ಕಂಥ ಮಧ್ಯವರ್ತಿ ಬಗ್ಗೆ ನಾನು ಬಹಳಷ್ಟು ನಾನು ಸಂಶೋಧನೆ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಬಹಳಷ್ಟು ಮಂದಿ ರೈತರು ಆರ್ಗಾನಿಕ್ ಸಾವಯವ ಬೆಳಿಬೇಕಪ್ಪ ಅಂದ್ರೆ ಬಹಳ ಕಷ್ಟ ಇದೆ. ಯಾಕಂದ್ರೆ ಸಾವಯವ ಅನ್ನತಕ್ಕಂಥ ಪದಾರ್ಥ ಇದು ಯಾಕಂದ್ರೆ ಗಿಡಗಳಿಂದ ಬಂದಿರಬಹುದು, ಪ್ರಾಣಿಗಳ ಮೂಲ ಜನರಿಂದ ಬರಬಹುದು, ಆದರೆ ನಾವು ಇಲ್ಲಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅಲ್ಲ, ಕೆಮಿಕಲ್ಸ್ ಅಂತಕ್ಕಂಥ ಯುಗ ಪ್ರಾರಂಭ ಆಗಿಬಿಟ್ಟಿದೆ. ಪ್ರತಿಯೊಂದು ಸಿಂಪರಣೆ ಮಾಡತಕ್ಕಂಥ ಕೆಮಿಕಲ್ಸ್ಗಳನ್ನು ನಾನು ಉಲ್ಲೇಖ ಮಾಡಿಬಿಟ್ರಪ್ಪ ಅಂತಂದ್ರೆ ನಾವು ಹೆಚ್ಚು ಯಾರು ಕಾಯಿಪಲ್ಯಗಳನ್ನು ಹಣ್ಣುಗಳನ್ನು ತಿನ್ನೋದಿಲ್ಲ. ಯಾಕಂದ್ರೆ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ ರೈತ ಬಾಂಧವರಲ್ಲಿ ಒಂದು ವೈಜ್ಞಾನಿಕ ಸಲಹೆದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಯಾವ ಕೆಮಿಕಲ್ಸ್ಗಳನ್ನು ಬಳಸಿದರೆ ಆ ರೆಸ್ಟ್ಯೂಲ್ ಇಫೆಕ್ಟ್ ಎಷ್ಟು ವರ್ಷ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ತಾವು ದಯವಿಟ್ಟು ಕೃಷಿ ವಿಜ್ಞಾನ ಕೇಂದ್ರ ಅಂತ ಇದೆ ಬೆಳಗಾವಿಯಲ್ಲಿ, ಅದರ ಕೆಎಲ್ಇ ಸೊಸೈಟಿಯಲ್ಲಿ ಇದೆ, ಆಮೇಲೆ ನಮ್ಮ ಬರ್ಡ್ಸ್ ಸಂಸ್ಥೆಯಲ್ಲಿದೆ, ಅದರ ಜೊತೆ ಒಂದು ತೋಟಗಾರಿಕೆ ಮಹಾವಿದ್ಯಾಲಯ ಅರ್ಭಾವಿದಲ್ಲಿದೆ, ಮತ್ತು ಕೃಷಿ ಇಲಾಖೆಗಳಿವೆ, ತೋಟಗಾರಿಕೆ ಇಲಾಖೆಗಳಿದವು. ಯಾವುದೇ ಒಂದು ಪರಿಸರ ಯುಕ್ತವಾದಂತ ಆರೋಗ್ಯಯುಕ್ತವಾದಂತ ಹಣ್ಣು ತರಕಾರಿ ಬೆಳೆದಾಗ ಅಷ್ಟೇ ಪ್ರಮಾಣದಲ್ಲಿ ತಾವು ಎಚ್ಚರ ವಹಿಸಿ ಈ ಸಿಂಪರಣೆ ಮಾಡಬೇಕು. ಯಾಕೆ ಒಂದು ಯಾವುದೇ ಒಂದು ಕೆಮಿಕಲ್ಸ್ಗಳನ್ನು ನಾವು 1 ml ಪ್ರತಿಯೊಂದು ಲೀಟರ್ ನೀರು ಹಾಕಿ ಸಿಂಪರಣೆ ಮಾಡಿದಾಗ ರೈತ ಆ ಕೀಟಗಳನ್ನು ಸಂಪೂರ್ಣವಾಗಿ ಹತ್ತಿರ ಮಾಡಲಿಕ್ಕೆ ಹೋಗಿ 2 ml 4 ml ಅದರ ಮೇಲೆ ಒಂದು ಹೇರಿದಾಗ ಅದು ಸಿಂಪರಣೆ ಮಾಡ್ತಕ್ಕಂಥ ಪ್ರತಿಯೊಂದು ಕೆಮಿಕಲ್ ಇರತಕ್ಕಂಥ ಅನು ಅಥವಾ ಮಲ್ಕುಲ್ಸ್ ಅದು ವಿದಳನಾಗದೆ ಅಲ್ಲೇ ಒಂದು ತರಕಾರಿಗೂ ಹಣ್ಣುಗಳು ಅಂಟುಕೊಂಡ್ಕೊಳ್ತೈತಿ. ಇಂಥ ಹಣ್ಣು ತರಕಾರಿಗಳನ್ನು ತೊಳೆಯಲಾರದೆ ಬಂದಾಗ ಅಲ್ಲಿ ಹೋಗಿ ಮಾರುಕಟ್ಟೆ ಮಾಡ್ತಾ ಇದ್ದೀವಿ. ಮಾರುಕಟ್ಟೆಯರು ಆ ಒಂದು ಆಕರ್ಷಣೆ ಬಣ್ಣವನ್ನು ನೋಡಿ, ಬಹಳಷ್ಟು ಆಕರ್ಷಣವಾದ ಬಣ್ಣಗಳನ್ನು ನೋಡಿ ಇದನ್ನು ತಗೋಬೇಕು ನಾ ತರಕಾರಿ, ಏನೋ ಒಂದು ಆರೋಗ್ಯದಲ್ಲಿ ಭಾಗ್ಯ ಅಂತ ಹೇಳಿ ಒಂದು ಓದಿರ್ತಾರ, ಸಲಹೆ ಕೇಳಿರ್ತಾರ, ಹೆಚ್ಚು ತರಕಾರಿ ಸೇವನೆ ಮಾಡ್ಬೇಕಂದಾಗ ಅವರು ಸಹಿತ ಅದನ್ನು ನೇರವಾಗಿ ಕೊಂಡೋದು ಸರಿಯಾಗಿ ತೊಳೆಯಲಾರದೆ ಆ ಹಣ್ಣುಗಳನ್ನು ಅಲ್ಲಿ ತರಕಾರಿ ಸೇವನೆ ಮಾಡ್ತಾ ಇದ್ದಾರೆ. ಇದು ಆರೋಗ್ಯದಲ್ಲಿ ದುಷ್ಪರಿಣಾಮ ಆಗ್ತಾ ಇದೆ. ತಮಗೆಲ್ಲ ಇವಾಗ ಗೊತ್ತಾ ಇದೆ, ಇವತ್ತು ಬಹಳಷ್ಟು ಕ್ಯಾನ್ಸರ್ಸ್ ಪ್ರಾಬ್ಲಮ್ಸ್ ಬರ್ತಾ ಇದೆ. ಯಾಕಂದ್ರೆ ಮಾವಿನ ಸೀಸನ್ದಲ್ಲಿ ಒಂದು ನಮಗೆ ಉದಾಹರಣೆ ಕೊಡ್ತಾ ಇದ್ದೀನಿ. ಬಜಾರದಲ್ಲಿ ಇರ್ತಕ್ಕಂಥ ಮಧ್ಯವರ್ತಿಗಳು ಮಾರುಕಟ್ಟೆ ಮಾರ್ತಕ್ಕಂಥ ಹಳದಿ ಹಳದಿ ಹಳದಿ ಮಿಂಚು ಮಿಂಚು ಇರ್ತಕ್ಕಂಥ ಹಳದಿ ಆಕರ್ಷಣೆ ಬಣ್ಣವನ್ನು ನೋಡಿ ಡಬ್ಬಿ ಗಂಟಲೆ 700 ಅಲ್ಲಿ 1000 ಅಲ್ಲಿ 1500 ರೂಪಾಯಿ ಒಂದು ಡಬ್ಬಿ ಬಾಕ್ಸ್ ಅಂತ ಹೇಳ್ತೀವಿ, 2 ಡಜನ್ ಅಲ್ಲಿ 1 ಡಜನ್ ಅನ್ನು ನಾವು ಪರ್ಚೇಸ್ ಮಾಡ್ತಾ ಇದೀವಿ. ದಯವಿಟ್ಟು ನಾನು ಮಧ್ಯವರ್ತಿಗಳಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಪರವಾಗಿ. ಯಾಕಂದ್ರೆ ಈಗಾಗಲೇ ನಾನು ಅನೇಕ ತರಬೇತಿಗಳನ್ನು ಮಧ್ಯವರ್ತಿಗಳು ನೀಡಬೇಕಂತ ಹೇಳಿ ಬಹಳಷ್ಟು ಅಪೇಕ್ಷೆ ಪಟ್ಟು ಹೋಗಿದ್ದೇನೆ. ಯಾಕಂತ ದಯವಿಟ್ಟು ಈ ಸಮಾಜಕ್ಕೆ ಒಂದು ಏನಾದರೂ ನೀವು ಕೊಡಲೇಬೇಕಾಗುತ್ತಪ್ಪ, ನಿನ್ನ ಲಾಭದಲ್ಲಿಪ್ಪ ಅಂತಂದ್ರೆ ಉತ್ತಮ ಆರೋಗ್ಯ ಕೊಡಬೇಕು. ಯಾಕಂದ್ರೆ ಮಾವಿನಲ್ಲಿ ನಾವು ಅಥವಾ ಅವಲೋಕನ ಮಾಡಿದೀವಪ್ಪ ಅಂತಂದ್ರೆ ತಾವು ಕ್ಯಾಲ್ಸಿಯಂ ಕಾರ್ಬೈಡ್ ಇರ್ತಕ್ಕಂಥ ಬಹಳ ವಿಷಾನಿಲವನ್ನ ಒಂದು ಕೃತ್ರಿಮವಾಗಿ ಹಣ್ಣು ಮಾಡಲಿಕ್ಕೆ ಇಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಇದನ್ನು ಸ್ವಲ್ಪ ಗ್ರಾಹಕರು ಎಚ್ಚೆತ್ತುಕೊಟ್ಟು ನೋಡ್ಕೋಬೇಕು. ಯಾಕಂದ್ರೆ ಪ್ರತಿಯೊಬ್ಬ ಹಣ್ಣು ಮಾಡ್ತಕ್ಕಂಥ ಮಧ್ಯವರ್ತಿ ತನ್ನ ಒಂದು ಗುಡಾವಣಿನಲ್ಲಿ ಒಳಗಡೆ ಹೋದಾಗ ಈ ಕ್ಯಾಲ್ಸಿಯಂ ಕಾರ್ಬೈಡ್ಗಳನ್ನು ಚೀಟ್ನಲ್ಲಿ ಇಟ್ಟು ಲಾಕ್ ಮಾಡಿಬಿಡ್ತೀರಿ. ಅಲ್ಲೇ ಆಕ್ಸಿಜನ್ ಆಗ್ಲಾರ್ದಂತ ಒಂದು ಕ್ರಿಯೆ ಪ್ರಕ್ರಿಯೆ ನಡೆದು ಈ ಕ್ಯಾಲ್ಸಿಯಂ ಕಾರ್ಬೈಡ್ ಕನ್ವರ್ಸೇಷನ್ ಆಗಿ ವಿಷಾನಿಲ್ ಆಗಿ ಅಲ್ಲೇನು ಅಂತ ಹಸಿರು ಕಾಯಿಗಳು ಮಾವಿನಕಾಯಿ ಇದ್ದಾಗ ಅವೆಲ್ಲ ಹಳದಿಗೆ ಪರಿವರ್ತನೆ ಆಗ್ತೈತಿ. ಆ ಪರಿವರ್ತನೆ ಆದಿದ್ದು ಅದು ಕೃತ್ರಿಮವಾಗಿರ್ತೈತಿ. ಪರಿಪೂರ್ಣವಾದ ಸ್ಟಾರ್ಚ್ ಅಂತಕ್ಕಂಥದ್ದು ಹಣ್ಣಿನಿರ್ತಕ್ಕಂಥ ಸ್ಟಾರ್ಚ್ ಪೂರ್ತಿ ಅದು ಕನ್ವರ್ಟ್ ಆಗಿ ಶುಗರ್ ಆಗಿರೋದಿಲ್ಲ, ಗ್ಲುಕೋಸ್ ಆಗಿರೋದಿಲ್ಲ, ಫ್ರುಕ್ಟೋಸ್ ಆಗಿರೋದಿಲ್ಲ. ಅದು ನೀವು ಬೇಕಾದ್ರೆ ಮಹಿಳೆಯರೆಲ್ಲ ಗೊತ್ತಿರುತ್ತೆ, ತಾವು ಹಣ್ಣನ್ನು ತೆಗೆದುಕೊಂಡು ಹೋಗಿ ಶೇಖರಣೆ ಮಾಡುವುದು ನೋಡ್ತಾ ಇದ್ದಾರೆ. 50% ಮಾತ್ರ ಅವ್ರಿಗೆ ಆಗಿರ್ತೈತಿ, ಒಳಗಡೆ ಎಲ್ಲ ಸ್ವಲ್ಪ ಅಲ್ಲೆಲ್ಲೆಲ್ಲ ಗಟ್ಟಿಗಟ್ಟಿ ಆಗಿರ್ತೈತಿ. ಇದು ಕ್ಯಾಲ್ಸಿಯಂ ಕಾರ್ಬೈಡ್. ಇಂಥ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನು ಮಾವು ತನ್ನಿಂದ ತಾನೇ ಸೆಳ್ಕೊಂಡು ಆ ತೊಗಟೆಯಲ್ಲಿ ಇರ್ತೈತಿ. ಆ ತೊಗಟೆಯನ್ನ ಒಳಗೆ ಶೇಖರಣೆ ನಾವು ಸೇವಿಸಿದಾಗ ನಮಗೆ ಕ್ಯಾಲ್ಸಿಯಂ ಕಾರ್ಬೈಡ್ದಿಂದ ಬಹಳಷ್ಟು ಗಂಡಾಂತರ ಅಂದರೆ ಇವತ್ತು ಕ್ಯಾನ್ಸರ್ ರೋಗ ಬಂದು ಹೋಗ್ತಾ ಇದೆ ಪ್ರಪಂಚದಾದ್ಯಂತ. ಇವತ್ತು ಕ್ಯಾನ್ಸರ್ ಪೇಷೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾರೆ. ಫುಡ್ ಅಡಲ್ಟ್ರೇಷನ್ಸ್ ಅಕ್ಕಂಥದ್ ಬಗ್ಗೆ ನಾನು ಒಂದೆರಡು ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಇದು ತಿಳ್ಕೊಡ್ರಿ, ಯಾಕಂದ್ರೆ ನಾನು ಕ್ಯಾಬೇಜ್ ಕಾಲ್ಫ್ಲವರ್ಗೆ ಮಾತಾಡ್ಬೋದು, ಬಹಳಷ್ಟು ವಿಷಯಗಳನ್ನು ರೈತರಿಗೆ ಹೇಳ್ಬೋದು. ಇಲ್ಲಿ ಆರೋಗ್ಯ ಭಾಗ್ಯದಲ್ಲಿ ನಾವು ಸೇವಿಸತಕ್ಕಂಥ ಆಹಾರ ಬಹಳ ಮುಖ್ಯ ಇದೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಒಂದು ಸಣ್ಣ ಉದಾಹರಣೆ ಹೇಳ್ತಾ ಇದ್ದೀನಿ. ಒಂದು ಕೆಜಿ ಶೇಂಗಾ ಕಾಳುಗಳನ್ನು ತೆಗೆದುಕೊಂಡ್ರಪ್ಪ ಅಂತಂದ್ರೆ ಎಷ್ಟು ಬರುತ್ತೆ ನಮಗೆ? 400 ml ಎಣ್ಣೆ ಬರುತ್ತೆ. ಗಾಣದಲ್ಲಿ ನಾನು ಸುತ್ತಾಕಿ ಅದನ್ನೆಲ್ಲ ಒಡೆದು ನಾನು ತಗೊಂಡ್ಬಿಟ್ಟನಪ್ಪ ಅಂದ್ರೆ ಒಂದು 1000 ಗ್ರಾಮ್ ಅಂದ್ರೆ 1 kg. 1 kg ಕಾಳುಗಳನ್ನು ನಾನು ತೆಗೆದು ಎಣ್ಣೆ ತೆಗೆದು ಬಿಟ್ಟಿವಪ್ಪ ಅಂತಂದ್ರೆ ನಮ್ಮ 400-500 ml ಬರ್ಬೋದು, ಮಿಲಿ ಲೀಟರ್ಸ್ ಬರ್ಬೋದು. ಇವತ್ತು ಅದರ ರೇಟ್ ಎಷ್ಟಿದೆ ಅಪ್ಪ ಅಂದ್ರೆ ಒಳಗಿನ ಬೀಜದ 120-130 ರೂಪಾಯಿ. ಒಳ್ಳೆ ಗೆಸ್ಸಿಂಗ್ ಇರ್ಬೋದು, ಹೆಸಿಂಗ್ ಅದು ನೋಡ್ಬೋದು ಅಂಗಡಿಯಲ್ಲಿ, ಕಿರಾಣಿ ಅಂಗಡಿಯಲ್ಲಿ ಸಿಗ್ತೈತಿ. ಅವನನ್ನು ತೆಗೆದ ಮೇಲೆ ತಾವು ದಯವಿಟ್ಟು ಒಂದು ಪಾಕೆಟಿಗೆ ಸನ್ಫ್ಲವರ್ ತಗೋರಿ, ನೀವು ಯಾವುದೇ ಕಂಪ್ನಿ ನಾನು ಹೆಸರು ಹೇಳೋದಲ್ಲ, ತೆಗೆದುಕೊಂಡಾಗ ಅದು 120-130 ಅಷ್ಟೇ ಇರ್ತೈತಿ. ಇದು ಹೇಗೆ

0: ಇವನ್ನ ಎಣಿಸ್ಬೇಕಾದ್ರೆ ಮಾದರಿ ಆಹಾರವನ್ನು ನಾವು ಪೂರೈಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೀನಿ, ಇವತ್ತು ಕಡ್ಲಿ ಬೆಳೆ ತಗೋರಿ ನೀವು, ಆಮೇಲೆ ಚಾಪುಡಿ ತಗೋರಿ, ಅದರಲ್ಲಿ ಇವತ್ತು ಮಿಶ್ರಣ ಮಾಡ್ತಾ ಇದ್ದಾರೆ. ಅಕ್ಕಿ ತಗೋರಿ, ಅದರಲ್ಲಿ ಮಿಶ್ರಣ ಮಾಡ್ತಾ ಇದ್ದಾರೆ. ಕಡ್ಲಿ ಹಿಟ್ಟಿನಲ್ಲಿ ಮಿಶ್ರಣ ಮಾಡ್ತಾ ಇದ್ದಾರೆ. ಮೈದಾ ಹಿಟ್ಟಿನಲ್ಲಿ ಹುಣ್ಚಿಪೊಕ್ಕ ಅಂತ ಹೇಳ್ತೀವಿ, ಹುಣ್ಸಿಕ ಒಂದು ಬೀಜದಿಂದ ಹಿಟ್ಟುಗಳನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದರಲ್ಲಿ ಇವತ್ತು ಮಿಶ್ರಣ ಆಯ್ತು ಅಪ್ಪ ಅಂತಂದ್ರೆ ಸೇವಿಸ್ತಕ್ಕಂತ ಆಹಾರ ದೇಹಕ್ಕೆ ಹೇಗಾಗುತ್ತೆ, ಜೀವಿತ ಕಾಲ ಹೇಗಾಗುತ್ತೆ, ಅಲ್ಲಿ ನಮ್ಮ ಒಳಗಿರ್ತಕ್ಕಂಥ ಜೀವಕೋಶಗಳ ಪರಿಸ್ಥಿತಿ ಏನು ಉಂಟಾಗುತ್ತೆ, ಇದನ್ನೆಲ್ಲರೂ ಮನಸಾರೆ ಅವಲೋಕನ ಮಾಡಿ ಲಾಭ ಒಂದು ಕಡೆ ಇರಲಿ. ಆ ಲಾಭ ನಿಮಗೆ ಒಂದು 20% ಸಿಕ್ಕರೆ ಸಾಕು, ನಮ್ಮ ವ್ಯಾಪಾರಸ್ಥರಿಗೆ 80% ನೀವು ಮಾಡ್ತಕ್ಕಂಥ ಇದೇನಪ್ಪ ಅಂತಂದ್ರೆ ವೈಯಕ್ತಿಕವಾಗಿ ಸಮಾಜದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಇದನ್ನು ದಯವಿಟ್ಟು ತಾವಿನ ತಾವೇ ಮನಸಾರೆ, ಇದನ್ನ ಯಾರು ಬಂದು ನಮಗೇನು ಹಿಡಿದು ಬೇಡ, ಮನಸಾರೆ ನೀವು ಅವಲೋಕನ ಮಾಡಿಕೊಂಡು ಒಂದು ಒಂದು ದೇಶಕ್ಕೆ, ಒಂದು ದೈವಕ್ಕೆ, ಒಂದು ಮಾನವ ಕೋಟಿಗೆ ನಾನು ಒಳ್ಳೆ ಕೆಲಸ ಮಾಡ್ಬೇಕಪ್ಪ ಅಂತಂದ್ರೆ ನಾನು ಕೊಡ್ತಕ್ಕಂಥ ಆಹಾರ ಕಲಬೆರಿಕೆ ಆಗಬಾರದು ಅಂತೇಳಿ ಮನಸಾರೆ ತಿಳ್ಕೊಂಡು ಇಂಡಸ್ಟ್ರಿಯಲ್ ಪಾಯಿಂಟ್ ಆಫ್ ವ್ಯೂ ನಾನು ಹೇಳ್ತೇನೆ, ಅಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಸಂಸ್ಥೆಗಳಿಂದ ಹಿಡಿದು ಮಾರುಕಟ್ಟೆಗೆ ಕೊಡ್ತಕ್ಕಂಥ ಎಲ್ಲಾ ವ್ಯಾಪಾರಸ್ಥರಿಗೆ ವಿನಂತಿ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ಸ್ವಲ್ಪ ಈ ಕೆಮಿಕಲ್ಸ್ ಯುಕ್ತಗಳನ್ನು ಬಳಸಲಾರದೆ ಒಂದು ಅತ್ಯುತ್ತಮವಾದ ಆಹಾರ ನೀವು ನೀಡಿದ್ರಪ್ಪ ಅಂದ್ರೆ ಮನುಷ್ಯನ ಜೀವನದ ಅವಧಿ ಹೆಚ್ಚಿಗೆ ಆಗ್ತಾ ಇದೆ. ಇವತ್ತು ಬದುಕ್ತಕ್ಕಂಥ ಜೀವನದ ಶೈಲಿ ನಾವು ಇಲ್ಲಿ ಉಲ್ಲೇಖ ಮಾಡಬೇಕಾದ್ರೆ ಎಲ್ಲರೂ ಒಂದು ಟೆನ್ಷನ್ ಆಗಿದ್ದೀವಿ, ಒಂದು ಯಾವುದೋ ಒಂದು ದೊಡ್ಡ ಆಸೆ ಆಕಾಂಕ್ಷೆಗೆ ಬಲಿಯಾಗ್ತಾ ಇದ್ದೀವಿ. ಪ್ರತಿಯೊಬ್ಬರು ನಾನು ಗಳಿಸ್ಬೇಕಂತಿದೆ, ನಾನು ಏನೋ ಮುಟ್ಟಬೇಕಂತ ಇದೆ. ಈ ಒಂದು ಟೆನ್ಷನ್ ಒಂದು ಕಡೆ ಆದ್ರೆ ಸೇವಿಸ್ತಕ್ಕಂಥ ಆಹಾರ ಕೆಮಿಕಲ್ಸ್ ಇದ್ದಾಗ ದೇಹ ಹೇಗ ತನ್ನ ಪ್ರತಿಕಾಯಗಳು ಉಂಟು ಮಾಡಲಿಕ್ಕೆ ಸಾಧ್ಯತೆ ಐತಿ, ಯಾವೂ ಆಗ್ತಾ ಇಲ್ಲ, ಎಲ್ಲವೂ ಏನಾಗುತ್ತೆ, ನಿರ್ಲಿಪ್ ಆಗ್ತಾ ಇದೆ ದೇಹದಲ್ಲಿ. ಅದಕ್ಕೋಸ್ಕರ ಸೇವಿಸ್ತಕ್ಕಂಥ ಗಾಳಿ ನೀರು ಅಶುದ್ಧವಾಗಿದೆ, ಸೇವಿಸ್ತಕ್ಕಂಥ ಆಹಾರ ಸಹಿತ ಅಶುದ್ಧವಾಗಿದೆ ಅಂದಾಗ ನಮಗೆ ನಿಜವಾಗಿ ಬಹಳಷ್ಟು ಬೇಜಾರಾಗ್ತಾ ಇದೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ, ತಾವು ಯಾರ್ಯಾರು ಇವತ್ತು ಕೃಷಿಗೆ ಸಂಬಂಧಪಟ್ಟವರಾಗಲಿ ಅಥವಾ ಆಹಾರಕ್ಕೆ ಸಂಬಂಧಪಟ್ಟವರಾಗಲಿ, ಯಾವುದೇ ಹೋಟೆಲ್ಸರು ಇರ್ಬೋದು, ನಾನು ಎಲ್ಲರೂ ಹೇಳ್ತೇನೆ, ಕೂಡಿಕರಿಸಿ ಹೇಳ್ತಾ ಇದ್ದೀವಿ, ನಾವು ಚಿಂತನೆ ಮಾಡ್ತಕ್ಕಂಥ ಈ ಮಾನವ ಕೋಟಿ ಬಹಳ ಪುಣ್ಯದ ಕೆಲಸ. ಈ ಪುಣ್ಯದ ಕೆಲಸ ಮಾಡಬೇಕಂತಂದ್ರೆ ನನ್ನ ಸಹಾಯ ಆದಷ್ಟು ನನ್ನ ಲಾಭ ಸ್ವಲ್ಪ ಕಡಿಮೆ ಬಂದಿರಲ್ಲ, ನಾನು ಒಳ್ಳೆ ಒಂದು ಸಮಾಜಕ್ಕೆ ನನ್ನ ಒಂದು ವಸ್ತುಗಳನ್ನು, ನಾನು ಸಾಮಗ್ರಿಗಳನ್ನು, ಪದಾರ್ಥಗಳನ್ನ ಕೊಡಬೇಕಂತೇಳಿ ಮನಸಾರೆ ನೀವು ಚಿಂತನೆ ಮಾಡಿದ್ರೆ ಸಾವಯವ ಪದಾರ್ಥಗಳಿಗೆ ಒಂದು ಬೆಲೆ ಸಿಗ್ತಾ ಇದೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿ ದಿವಸ ಅನೇಕ ಅನೇಕ ಅನೇಕ ಕಂಪನಿಗಳು ಹುಡ್ತಾ ಇದ್ದವು. ಇವತ್ತು ಕೀಟ ಶಾಸ್ತ್ರದ ಬಗ್ಗೆ ನಾನು ಮಾತಾಡಬೇಕು ಅಂತಂದ್ರೆ ಫಂಗಿಸೈಡ್ಸ್ ಆಗಲಿ, ಬ್ಯಾಕ್ಟೀರಿಯಾಸೈಡ್ಸ್ ಆಗಲಿ, ಕೀಟ ಸಿಂಪಡಿಸ್ತಕ್ಕಂಥ ಕೆಮಿಕಲ್ಸ್ಗಳನ್ನು ನೋಡಿದ್ವಪ್ಪ ಅಂದ್ರೆ ಅವು ಎಂದೆಂದೂ ನಾವು ಮಣ್ಣಿನಲ್ಲಿ ಆಗಲಿ ಆಹಾರದಲ್ಲಿ ಎಂದು ಡಿಗ್ರೇಡೇಷನ್ ಅಂತ ಹೇಳ್ತೀವಿ, ಅವು ವಿದಳನ ಆಗಲಾರ್ದಂತ ಇರ್ತಾವು, ಅವು ನಮ್ಮ ದೇಹಕ್ಕೆ ಹೋಗ್ತವೆ. ತಾವತ್ತು ಒಂದು ಸಣ್ಣ ಉದಾಹರಣೆ ಹೇಳ್ತಾ ಇದ್ದೀನಿ, ದ್ರಾಕ್ಷಿ ಮಾರುಕಟ್ಟೆ ಬಂದಾಗ ಒಬ್ಬ ವಿಜ್ಞಾನಿಗೆ ದ್ರಾಕ್ಷಿ ತಿನ್ನ ಅಂತ ಹೇಳ್ತಾ ಇದ್ವಿ, ನೀವು ದ್ರಾಕ್ಷಿಯನ್ನು ತೆಗೆದುಕೊಂಡು ಹೋಗಿ ನಾವು ಹೇಳ್ತಕ್ಕಂಥ 1, 2, 3 ಸ್ಟೇಜಿಗೆ ನಾವು ಕೆಮಿಕಲ್ ಸಿಂಪರಣೆ ಮಾಡಿದ್ರೆ ರೈತ ಪಾಪ ತನ್ನ ಉತ್ಪಾದನೆ ಹೆಚ್ಚು ಮಾಡಬೇಕಂತಂದ್ರೆ ಒಂದು ತಾಂತ್ರಿಕದ ಕೊರತೆಯಿಂದಾಗಿ 8-10 ಸಿಂಪರಣೆ ಮಾಡ್ತಾ ಇದ್ದಾನೆ. ಅವನು ತಂದಂತ ಮಾರುಕಟ್ಟೆದೊಳಗೆ ನೀವು ಕಂಟಿನ್ಯೂ ಒಂದು 250 ಗ್ರಾಮ್ಸ್ ಅನ್ನ ಕಂಟಿನ್ಯೂ ದ್ರಾಕ್ಷಿಯನ್ನು ತೊಳಿಲಾರದೆ, ದಯವಿಟ್ಟು ತೊಳಿಲಾರದೆ ತಿನ್ ನೋಡ್ರಿ. ಅವತ್ತ ನಿಮ್ಗೆ ರಾತ್ರಿ ಆಗ್ಲಿ ಮುಂಜಾನೆ ಹೆಡ್ಏಕ್ ಸ್ಟಾರ್ಟ್ ಆಗುತ್ತೆ, ತಲೆನೋವು ಸ್ಟಾರ್ಟ್ ಆಗುತ್ತೆ, ಪಚನಕ್ರಿಯೆ ಸರಿ ಆಗೋದಿಲ್ಲ, ನಮಗೆ ಡಿಸೆಂಟ್ರಿ ಸ್ಟಾರ್ಟ್ ಆಗ್ತೈತೆ. ಈ ನಿಟ್ಟಿನಲ್ಲಿ ಅದರರ್ಥ ತಾವು ಸಹಿತ ಎಲ್ಲಾ ಗ್ರಾಹಕರಲ್ಲಿ ವಿನಂತಿ ಮಾಡ್ಕೋತೀನಿ, ತಂದಂತ ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ಅವುಗಳನ್ನು ದಯವಿಟ್ಟು ಒಂದು ಬಿಸಿ ಉಪ್ಪಿನ ದ್ರಾವಣದಲ್ಲಿ ಅದ್ದಿ ಒಂದು 5 ನಿಮಿಷ ಅವುಗಳನ್ನು ಅದ್ದಿ ಇಟ್ಟರಪ್ಪ ಅಂತಂದ್ರೆ ಅವಾಗಿರ್ತಕ್ಕಂಥ ಎಲ್ಲಾ ಒಂದು ಕೆಮಿಕಲ್ ರೆಸಿಡ್ಯುಯಲ್ ಇಫೆಕ್ಟ್ ಸರಾಗವಾಗಿ ನೀವು ಹೊರಗಡೆ ಸೂಸ್ಲಿಕ್ಕೆ ಸಾಧ್ಯ ಐತಿ. ಆ ನೀರನ್ನು ಚೆಲ್ಲಿ ಮತ್ತೊಮ್ಮೆ ತಮ್ಮ ನೀರಿನಲ್ಲಿ ವಾಶ್ ಮೆಷಿನಲ್ಲಿ ಅಲ್ಲೇ ನೀರನ್ನು ಸ್ವಚ್ಛ ನೀರಿನಿಂದ ತೊಳೆದು ಮುಕ್ತವಾಗಿ ತರಕಾರಿ ಮಾಡಬಹುದು, ಹಣ್ಣುಗಳನ್ನು ಸೇವೆ ಮಾಡಬಹುದು, ಇದರಿಂದ ಆರೋಗ್ಯ ಉಪ್ಪಲಿಕ್ಕೆ ಸಾಧ್ಯವಾಗ್ತದೆ.
1: ಅದ್ಭುತ ಸರ್, ಕಾರ್ಯಕ್ರಮದಲ್ಲಿ ನಿಮ್ಮ ಬಹುಮೂಲ್ಯ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ. ಅಂಡ್ ನಮಸ್ಕಾರ ಸರ್.
0: ನಮಸ್ತೆ ಸರ್, ನಮಸ್ತೆ ನಮಸ್ತೆ. ನನಗೆ ಒಂದು ಅವಕಾಶ ಕೊಟ್ಟಂತ ಒಂದು ಕೇಳಿ ಒಂದು ರೇಡಿಯೋಕ್ಕೆ ನನ್ನ ಅನಂತನ ಸಲ್ಲಿಸ್ತಾ ಇದ್ದೇನೆ. ರೈತ ಬಾಂಧವರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೋತಾ ಇದ್ದೀವಿ, ನಾವು ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಅನೇಕ ವಿಜ್ಞಾನಿಗಳು, ನೃತ್ಯ ವಿಜ್ಞಾನಿಗಳಿದ್ದಾರೆ, ತಾವು ದಯವಿಟ್ಟು ಫೋನ್ ನಂಬರ್ ಸಹಿತ ಒಂದು ಅವರಿಗೆ ದಯವಿಟ್ಟು ಫೋನ್ ಮಾಡಿ ವಿಶ್ವವಿದ್ಯಾಲಯ ಮುಕ್ತವಾಗಿ ಬಂದು ನೇರವಾಗಿ ಭೇಟಿ ಮಾಡಿದ್ರಿಂದ ಅನೇಕ ಸಲಹೆಗಳನ್ನು ತಾವು ಪಡೆಯಲಿಕ್ಕೆ ಸಾಧ್ಯ.

0: ಏನ್ ಹಂಗ್ ನೋಡ್ತಾ ಇದ್ದೀರಾ? ಶಾಕ್ ಆಯ್ತಾ? ಆಗಲೇಬೇಕು, ಆಗಿರಲೇಬೇಕು ಅಂತ ತಾನೇ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು. ನಿಮಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟೇ, ಆದ್ರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಡಿಸ್ಟ್ರಿಕ್ಟಿಗೆ, ಕರ್ನಾಟಕ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಊರಿಗೆ ಕರೆಸಿ ನನಗೆ ಆಪ್ಬಿಟ್ಟೆ ಅಲ್ವಾ? ಈಗ ಏನ್ ಮಾಡ್ತೀಯ? ಇದು ನನ್ನೂರು, ನನ್ನ ಏರಿಯಾ. ನಾನ್ ಬೆಂಗಳೂರಿನಲ್ಲಿ ಗುಡುಗುದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡುಗೋಗುತ್ತೆ, ಕೈ ಎತ್ತಿ ತಾಡ್ದೆ ಅಂದ್ರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಇದು ಆರುಮುಖ ಕೋಟೆ ಕಣ.
1: ನಮಸ್ಕಾರ, ನಾನು ನಿಮ್ಮ ರವಿಶಂಕರ್. ನೀವು ಕೇಳ್ತಾ ಇರೋದು 90.4 FM. ಇದು ನಿಮ್ಮ ವೇಣುಧ್ವನಿ, ಕೆಯಲ್ಲಿ ಕನಸು. ವೇಣುಧ್ವನಿ ತುಂಬ ಚೆನ್ನಾಗಿದೆ ಹೆಸರು. ಆ್ಯಂಡ್ ಡೆಫಿನೆಟ್ ಆಗಿ ಪ್ರತಿಭೆ ಅನ್ನೋದು ನಮ್ಮ ದೇಶದಲ್ಲಿ ಅದಕ್ಕೇನು ಕಡಿಮೆ ಇಲ್ಲ, ಪ್ರತಿಭೆ ಹಂಗಿದೆ. ಬಟ್ ಅದನ್ನು ಕರೆಕ್ಟಾಗಿ ಟ್ಯಾಪ್ ಮಾಡಿ ಅವ್ರನ್ನ ಗುರುತಿಸಿ ಅವರಿಗೆ ಒಂದು ವೇದಿಕೆ ನಾವು ರೆಡಿ ಮಾಡಬೇಕು. ಆ ವೇದಿಕೆಯಾಗಿ ನೀವಿದ್ದೀರಾ ವೇಣು.

ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247142, ಮೊಬೈಲ್ ಸಂಖ್ಯೆ 9448954235.

0: ಯಾರೋ ಇವನ, ಯಾರೋ ಇವನ, ಯಾರೋ ಇವನ.
1: ಶುಭೋದಯ, ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಕೇಳ್ತಾ ಇದ್ರ ಏನು ಧ್ವನಿ? ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಬಂದಿದೆ. ವಾರದ ಎಷ್ಟನೇ ದಿನ ಗೊತ್ತಿಲ್ಲ, ಆದ್ರೆ ಇದು ಶುಭ ಶುಕ್ರವಾರ. ವರ್ಷದ 5ನೇ ತಿಂಗಳು, ತಿಂಗಳಿನ 8ನೇ ದಿನ, May 8, 2026. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಗೀತೆ ಗ್ಯಾರೆ. ಆಲ್ ರೈಟ್ ಆತ್ಮೀಯ ಸ್ನೇಹಿತರೆ, ಗಾಡಿ ಖರಾಬಾದರೆ ಎಲ್ಲಿ ಒಯ್ತೀರಾ? ಹಾಗೆ ಖರಾಬಾದ ಹಾಡಲ್ಲ, ಆದರೆ ಅರ್ಧಕ್ಕೆ ಪ್ರಸಾರ ಮಾಡ್ತೇನೆ ಹಾಡು. ಅದಕ್ಕೆ ಸಂಬಂಧಿತ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ದಿಸ್ ಇಸ್ ಗೀತೆ ಗ್ಯಾರೇಜ್. ಯೆಸ್, ಒಂದು ಹಾಡು ಪ್ರಸಾರ ಮಾಡುವೆ, ಆ ಹಾಡು ಯಾವ ಚಿತ್ರದ್ದು ಅಥವಾ ಯಾವ ಹಾಡು ಅಷ್ಟ ಹೇಳೋದು ನಿಮ್ಮ ಕೆಲಸ. ಸೊ ಈಗ ಮೊದಲನೇ ಗೀತೆಯನ್ನು ನಾನು ಪ್ರಸಾರ ಮಾಡುವೆ, ಗಮನವಿಟ್ಟು ಕೇಳಿ ಕೇಳಿ ಕೇಳಿ. ಈ ಆಟದಲ್ಲಿ ನಿಮಗೆ ಆಟವಾಡಲಿಕ್ಕೆ ಸಾಧ್ಯವಿಲ್ಲ ಅಂದರೆ ಬರೇ ಕನ್ನಡ ಚಿತ್ರರಂಗದ ಒಂದು ರೊಮ್ಯಾಂಟಿಕ್ ಗೀತೆ ರಿಕ್ವೆಸ್ಟ್ ಮಾಡ್ಬೋದು. ಗೀತೆ ಗ್ಯಾರೇಜಿನ ಮೊದಲನೇ ಗೀತೆಗೆ ಸಿದ್ಧರಾಗಿ. ಈ ಗೀತೆ ಯಾವ ಚಿತ್ರದು ಅಂತ ಹೇಳಿದಿ? 3, 2, 1, ಲೆಟ್ಸ್ ಗೋ.

ಆಲ್ರೈಟ್ ಆತ್ಮೀಯ ಸ್ನೇಹಿತರೆ, ಈ ಗೀತೆಯನ್ನ ಕೇಳಿದ್ರಲ್ಲ, ಈ ಗೀತೆ ಯಾವ ಚಿತ್ರದು, ಆದರೆ ಈ ಗೀತೆಯಲ್ಲಿ ಯಾರು ಗಾಯಕರಿದ್ದಾರೆ ಅದನ್ನು ನನಗೆ ತಿಳಿಸಿ. ಸೊ ಗೀತೆ ಗ್ಯಾರೇಜಿನ ಮೊದಲನೇ ಗೀತೆಯನ್ನ ನಾನು ಪ್ರಸಾರ ಮಾಡಿದೆ. ಈಗ ಈ ಆಟದಲ್ಲಿ ಯಾರಿಗೆ ಆಟ ಆಡೋ ಇಷ್ಟ ಇಲ್ಲ ಅವರು ಕನ್ನಡ ಚಿತ್ರರಂಗದ ರೋಮ್ಯಾಂಟಿಕ್ ಗೀತೆಯನ್ನ ರಿಕ್ವೆಸ್ಟ್ ಮಾಡಬಹುದು. ಓಪನಿಂಗ್ ಗೀತೆ ನಾನೇ ಪ್ರಸಾರ ಮಾಡ್ತಾ ಇದ್ದೇನೆ, ಕೃಷ್ಣ ಪ್ರಣಯ ಸಖಿ ಚಿತ್ರದು ದ್ವಾಪರ. ಸೊ ಆತ್ಮೀಯರೇ ಬನ್ನಿ, ನಮ್ಮ ಗೀತೆ ಗ್ಯಾರೇಜಿನ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಮೊಂದಿಗೆ ನಾವು ಗೀತೆ ಗ್ಯಾರೇಜ್. ಕಾರ್ಯಕ್ರಮದ ವಿಶೇಷತೆ, ಒಂದು ಹಾಡು ಪ್ರಸಾರ ಮಾಡುವೆ, ಆ ಹಾಡಿಗೆ ಸಂಬಂಧಿತ ಪ್ರಶ್ನೆ ಕೇಳುವೆ. ಈಗ ಮೊದಲನೇ ಗೀತೆ ನಾನು ಪ್ರಸಾರ ಮಾಡಿದೆ, ಅದು ಯಾವ ಚಿತ್ರದು ಅಷ್ಟೇ ಹೇಳೋದು, ಆ್ಯಂಡ್ ಆ ಗೀತೆಯ ಗಾಯಕರು ಯಾರು ಅದು ಹೇಳುವುದು. ಸೊ ಮೊದಲನೇ ಗೀತೆ ಆಲ್ರೆಡಿ ಪ್ರಸಾರವಾಯಿತು, ಇನ್ನೊಮ್ಮೆ ಪ್ರಸಾರ ಮಾಡುತ್ತೇನೆ. 3-2-1 ಲೆಟ್ಸ್.

ಎಸ್, ಈ ಗೀತೆಯ ಚಿತ್ರದ ಈ ಗೀತೆಯ ಗಾಯಕರು ಯಾರು ಅದನ್ನ ನನಗೆ ತಿಳಿಸಿ. ಹಾಟ್ಲೈನ್ ಸಂಖ್ಯೆ 9099049094 ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ತಿಳಿಸಿ. ಗೀತೆ ಗ್ಯಾರೇಜ್ನಲ್ಲಿ ಭಾಗವಹಿಸಿ ಹಾಡನ್ನ ಕೇಳಿ ಮಜಾ ಮಾಡಿ.

ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಎಸ್, ಇದು ಶುಭ ಶುಕ್ರವಾರದ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಗೀತೆ ಗ್ಯಾರಿ. ಗೀತೆ ಗ್ಯಾರೇಜಿನ ಮೊದಲನೇ ಗೀತೆಯನ್ನ ನಾನು ಕೇಳಿದೆ, ಅದಕ್ಕೆ ತಕ್ಕ ಉತ್ತರವನ್ನ ಎಷ್ಟು ಜನ ಕೊಟ್ಟಿದ್ದಾರೆ ನೋಡೋಣ. ಪ್ರಕಾಶ್ ಅವರು ಕರೆಕ್ಟ್ ಆದ ಉತ್ತರವನ್ನ ಕೊಟ್ಟರು, ಆದ್ರೆ ಗಾಯಕರು ತಪ್ಪಾದ ಉತ್ತರವನ್ನ ಕೊಟ್ಟರು. ಸೊ ಸ್ನೇಹಿತರೆ, ಮೊದಲನೇ ಗೀತೆ ಇದಾಗಿತ್ತು. ಸೊ ಒಂದು ನಿಮಿಷ ರೇ, ಯವ್ವಾ ಜಲ್ದಿ ಜಲ್ದಿ ಜಲ್ದಿ ಜಲ್ದಿ. ಸೊ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಗೀತೆ ಗ್ಯಾರೇಜಿನ ಮೊದಲನೇ ಗೀತೆ ಇದು.

ಈ ಗೀತೆಯ ಗಾಯಕರು ಯಾರು ಅಂಡ್ ಈ ಗೀತೆ ಯಾವ ಚಿತ್ರದ್ದು? ಇದೇ ಪ್ರಶ್ನೆ ಆಗಿತ್ತು. ಪ್ರಕಾಶ್ ಅವರು ಕರೆಕ್ಟ್ ಆದ ಉತ್ತರವನ್ನ ಸಿನಿಮಾದ ಕರೆಕ್ಟ್ ಆದ ಉತ್ತರ, ಸಿನಿಮಾ ಕರೆಕ್ಟ್ ಆಗಿದೆ ಆದ್ರೆ ಗಾಯಕರು ಅಲ್ಲ. ಪೂಜಾ ಅವರು ಕೂಡ ಕರೆಕ್ಟ್ ಆದ ಉತ್ತರ ವಿತ್ ಕರೆಕ್ಟ್ ಆದ ಗಾಯಕರು ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ನಿಮಗೆ ಇನ್ನೊಂದು ಅವಕಾಶ ಕೊಡ್ತಾ ಇದ್ದೇನೆ. ಗೀತೆ ಗ್ಯಾರೇಜಿನ ಮೊದಲನೇ ಗೀತೆಯನ್ನ ಗುರುತಿಸಿ. ಈ ಗೀತೆ ಯಾವ ಚಿತ್ರದ್ದು? ಗೀತೆಯಲ್ಲಿರೋ ಗಾಯಕರು ಯಾರು? 3, 2, 1, ಲೆಟ್ಸ್ ಗೋ.

ಆಲ್ ರೈಟ್ ಆತ್ಮೀಯ ಸ್ನೇಹಿತರೆ, ಈ ಗೀತೆ ಯಾವ ಚಿತ್ರದು, ಗೀತೆಯ ಗಾಯಕರು ಯಾರು ಅಂತ ಕೇಳಿದೆ. ಆಲ್ ರೈಟ್, ಈ ಆಟದಲ್ಲಿ ಯಾರಿಗೆ ಭಾಗವಹಿಸಲಿಕ್ಕೆ ಆಗುವುದಿಲ್ಲ ಅವರು ಕನ್ನಡ ಚಿತ್ರರಂಗದ ಒಂದು ರೊಮ್ಯಾಂಟಿಕ್ ಗೀತೆಯನ್ನು ರಿಕ್ವೆಸ್ಟ್ ಮಾಡಬಹುದು. ಬನ್ನಿ ಆತ್ಮೀಯ ಸ್ನೇಹಿತರೆ, ಚಂದ್ರಕಾಂತ್ ಬಡ್ಗಾವಿಯವರು ಸರ್ ಬಿಜಿ ಅದೇನ್ರೇ ಇರಲಿ ರಿಕ್ವೆಸ್ಟ್ ಮಾಡಿರುವ ಹಾಡು ಒಡ ಹುಟ್ಟಿದವರು ಚಿತ್ರದ್ದು ಪ್ರಸಾರ ಮಾಡುವೆ ನಾನು ನಿಮಗೋಸ್ಕರ. ಸೊ ಆತ್ಮೀಯ ಸ್ನೇಹಿತರೆ, ಕನ್ನಡ ಚಿತ್ರರಂಗದ ರೊಮ್ಯಾಂಟಿಕ್ ಗೀತೆ ರಿಕ್ವೆಸ್ಟ್ ಮಾಡ್ಬೋದು ಅಥವಾ ಗೀತೆ ಗ್ಯಾರೇಜ್ನಲ್ಲಿ ಭಾಗವಹಿಸಬಹುದು. ಬನ್ನಿ, ಓಪನಿಂಗ್ ಗೀತೆ ಆಯಿತು ಪ್ರಸಾರ. ಈಗ ಸ್ನೇಹಿತರೆ, ನಿಮಗಾಗಿ ಅನ್ನೋ ಗೀತೆಯೊಂದಿಗೆ ಪ್ರಸಾದ್ ಅವರು ಭಾಗವಹಿಸಿದ್ದಾರೆ. ಹಾಡನ್ನು ಕೇಳಿ ಮಜಾ ಮಾಡಿ.

ಪ್ರಸಾದ್ ಅವರು ಗೀತೆಯನ್ನು ಅಂಡ್ ಅವರಿಗೆ ಕರೆಕ್ಟ್ ಆದ ಉತ್ತರನೂ ಸಿಕ್ತು. ಗಾಳಿ ಮಾತು ಚಿತ್ರ ಆ್ಯಂಡ್ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಇತ್ತು ಆ ಹಾಡು. ಬನ್ನಿ ಮುಂದೆ ಹೋಗೋಣ ಪೂಜಾ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡೊಂದಿಗೆ. ಎಸ್, ಕರಡಕಡ ಮನಕ ಚಿತ್ರದ್ದು, ಕರುನಾಡ ಚಕ್ರವರ್ತಿ ಅಣ್ಣ ಅಣ್ಣ ಶಿವಣ್ಣ ಅಭಿನಯಿಸಿರುವ ಚಿತ್ರದ್ದು ಈ ಗೀತೆ ಆಗಿದೆ. ಆತ್ಮೀಯ ಸ್ನೇಹಿತರೆ ರೆಡಿ, ನಾನು ನಾನು ನೀನು ಈ ಗೀತೆಯೊಂದಿಗೆ ಚಂದ್ರಕಾಂತ್ ಬಡಗಾವಿಯವರು ಭಾಗವಹಿಸಿದ್ದಾರೆ. ಹೆಣ್ಣೆಂದರೇನು ಅನ್ನೋ ಒಂದು ಗೀತೆಯೊಂದಿಗೆ ಮಂಜುನಾಥನ ಗುಡ್ ಮಾರ್ನಿಂಗ್ ಬಸವರಾಜ್ ಹುಗ್ಗಾರ್ ಅವರು ಮೆಸೇಜನ್ನು ಮಾಡಿದ್ದಾರೆ. ಹ್ಯಾವ್ ಅ ನೈಸ್ ಡೇ ಅಂತ ಹೇಳಿದ್ದಾರೆ. ಆಲ್ ರೈಟ್ ಬಸವರಾಜ್ ಹುಗ್ಗಾರ್ ಅವರೇ, ನಿಮಗೋಸ್ಕರ ಈ ಹಾಡು ರೆಡಿಯಾಗಿದೆ. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಗೀತೆ ಗ್ಯಾರೇಜ್ ಬನ್ನಿ ಕಾರ್ಯಕ್ರಮದಲ್ಲಿ. ಮುಂದಿನ ಗೀತೆಗಿಂತ ಮುಂಚೆ ಈ ಮೂರು ಗೀತೆಗಳು ಆಗುತ್ತೆ ಪ್ರಸಾರ. ಹಾಡನ್ನು ಕೇಳಿ

ವಿಬಂಧ ಒಲವಿ ನಂದ ಈತ ವಿಬಂಧ ಬಿಡಿಸಲಾರದಂಥ ಒಗಟು ಪ್ರೇಮದ ನಂಟು ತುಂಬಿ ಬಂದ ಒಲವಿ ನಂದ ಈತ ವಿಬಂಧ ಬಿಡಿಸಲಾರದಂಥ ಒಗಟು ಪ್ರೇಮದ ನಂಟು ಅಲ್ಲೆ ಕೌಶಲ ಅಲ್ಲೆ ತಳಮಳ ಚಿಗುರೆ ಪ್ರೇಮ ಸಂಭ್ರಮ ಒಗದು ಸಂಯಮ

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿಯನ್ನ. ಇದು 90.4 FM. ಈಗ ಪ್ರಸಾರವಾಗಲಿದೆ ಮಿಶ್ರ ಮಾಧುರ್ಯ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಸಂಗೀತಾ ಕಟ್ಟಿ ಕುಲಕರ್ಣಿ ಇವರ ಗಾಯನವನ್ನ. ಈ ಒಂದು ಕಾರ್ಯಕ್ರಮದಲ್ಲಿ ತಬಲಾ ಸಾಥ್ ನೀಡಿದವರು ಪಂಡಿತ್ ರಾಜೇಂದ್ರ ನಾಕೋಡ್ ಅವರು, ಹಾಗೆಯೇ ಹಾರ್ಮೋನಿಯಂ ಸಾಥ್ ನೀಡಿದವರು ಪಂಡಿತ್ ಪಂಚಾಕ್ಷ.

ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಲಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಲಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ, ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ ಜೊತೆಗೆ ಈ ರೇಡಿಯೋ ಸ್ಟೇಷನ್ ಇಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರೈಸ್ತಾ ಇದ್ದೀನಿ. ಹಾಗೆ 90.4 FM

0: ಸ್ನೇಹಿತರೆ, ಇದುವರೆಗೂ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ನೀವು ಕೇಳಿದ್ರಿ ಸಂಗೀತ ಕಟ್ಟಿ ಕುಲಕರ್ಣಿ ಇವರ ಗಾಯನವನ್ನ. ಈ ಒಂದು ಕಾರ್ಯಕ್ರಮದಲ್ಲಿ ತಬಲಾ ಸಾಥ್ ನೀಡಿದವರು ಪಂಡಿತ್ ರಾಜೇಂದ್ರ ನಾಕೋಡ್ ಅವರು, ಹಾಗೆಯೇ ಹಾರ್ಮೋನಿಯಂ ಸಾಥ್ ನೀಡಿದವರು ಪಂಡಿತ್ ಪಂಚಾಕ್ಷರಿ ಹಿರೇಮಠ ಅವರು. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ವೇಣುಧ್ವನಿ. ನಮಸ್ಕಾರ.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 2486286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಗೀತ ಸಂಗಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಗೀತ ಸಂಗಮ ಕಾರ್ಯಕ್ರಮದ ಮೊದಲ ಗೀತೆ ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬೆಂಕವ ಚಲುವೆ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಶಾಂತಾ ಆಚಾರ್ಯ ಮತ್ತು ವಿಶ್ವ ದೇಸಾಯಿಯವರು.

ಸಂಗಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಕೇಳಿ ನಗು ನಗುತ್ತಾ ನೀ ಬರುವೆ, ನಗುವಿನಲ್ಲೇ ಮನಸೆಳೆವೆ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಶಾಂತಾ ಆಚಾರ್ಯ ಮತ್ತು ಮಹೇಶ್ ಕುಲಕರ್ಣಿಯವರು.

ಗೀತ ಸಂಗಮ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ. ಕೆಯಲ್ಲಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ತನನಂ ತನನಂ ಮನಸ್ಸು ಮಿಡಿಯುತ್ತಿದೆ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಶಾಂತಾ ಆಚಾರ್ಯ ಮತ್ತು ವಿಶ್ವ ದೇಸಾಯಿಯವರು.

ಈಗ ಕೇಳಿ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಶ್ರುತಿ ಕಾಮತ್ ಹಾಗೂ ಮಹೇಶ್ ಕುಲಕರ್ಣಿಯವರು.

ಸಂಗಮ ಕಾರ್ಯಕ್ರಮದ ಮುಂದಿನ ಗೀತೆ ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ. ಈ ಒಂದು ಗೀತೆಯನ್ನ ಕೇಳಿ ವಿಶ್ವ ದೇಸಾಯಿಯವರ ಧ್ವನಿಯಲ್ಲಿ

ಸಂಗಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಈಗ ಕೇಳಿ, ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಶ್ರುತಿ ಕಾಮತ್ ಹಾಗೂ ವಿಶ್ವದೇಸಾಯಿಯವರು.

ಸಂಗೀತ ಸಂಗಮ ಕಾರ್ಯಕ್ರಮದಲ್ಲಿ ಈಗ ಕೇಳಿ, ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಶ್ರುತಿ ಕಾಮತ್ ಹಾಗೂ ಮಹೇಶ್ ಕುಲಕರ್ಣಿಯವರು.

ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಲಾವಿದರು ಶಾಂತಾ ಆಚಾರ್ಯ, ವಿಶ್ವ ದೇಸಾಯಿ, ಮಹೇಶ್ ಕುಲಕರ್ಣಿ, ಶ್ರುತಿ ಕಾಮತ್. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ನಮಸ್ಕಾರ, ಇದು ವೇಣುಧ್ವನಿ 90.4 FM ಕೆ ಎಲ್ ಇ ಕನಸು ಬೆಳಕಾವ್ಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜು ನಾಟ್ವೈ. ಕಾರ್ಯಕ್ರಮವಿದು ಕೆ ಎಲ್ ಇ ಚಿತ್ರಮಾಲಾ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ಮೊದಲನೇ ಗೀತೆ ಹುಚ್ಚು ಪ್ರೀತಿ, ಚಿತ್ರ ನಲ್ಲ, ಗಾಯಕರು ನಾರಾಯಣ್. ಹಾಡಿನ ಕೇಳಿ ಆನಂದಿಸಿ. ಪ್ರೀತಿಯ

ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಮಧುರವಾದ ಗೀತೆಗಳ ಕಾರ್ಯಕ್ರಮ ಕೆ ಎಲ್ ಇ ಚಿತ್ರಮಾಲಾ. ಮುಂದಿನ ಗೀತೆ ಹೂವರಾಜ. ಚಿತ್ರ ಕಲಾವಿದ ಗಾಯಕರು ಮನೋ ಹಾಗೂ ಹಂಸಲೇಖ. ಹಾಡನ್ನ ಕೇಳಿ ಆನಂದಿಸಿ.

0: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಿನಿಮಾ ಆರ್ಟಿಸ್ಟ್ ಅನಿರುದ್ಧ್ ಮಾತಾಡ್ತಾ ಇದ್ದೀನಿ. ಸಮುದಾಯದ ಅಭಿವೃದ್ಧಿಗೋಸ್ಕರ ಸತತವಾಗಿ ನಿರಂತರವಾಗಿ ಕೆಲಸ ಮಾಡ್ತಿರೋ ವೇಣು ಧ್ವನಿ 90.4 ಈ ರೇಡಿಯೋಗೆ ನನ್ನ ವತಿಯಿಂದ ಹಾರ್ದಿಕ ಶುಭಾಶಯಗಳು, ಅಭಿನಂದನೆಗಳು. ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಯಾವುದೇ ಥರದ ಒಂದು ಸ್ವಾರ್ಥ ಇಲ್ಲದೆ ಸಮಾಜಕ್ಕೋಸ್ಕರ, ಸಮುದಾಯಕ್ಕೋಸ್ಕರ ಕೆಲಸ ಮಾಡ್ತಾ ಇರೋದು ನಿಜವಾಗ್ಲೂ ಇದು ಶ್ಲಾಘನೀಯ. ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳು, ಧನ್ಯವಾದ.
1: ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಗುಂಟೂರು. ಚಿತ್ರ ಅರ್ಜುನ್, ಗಾಯಕರು ಚೈತ್ರ ಎಚ್ ಜಿ. ಹಾಡನ್ನ ಕೇಳಿ ಆನಂದಿಸಿ.

0: ನಾನು ಭಾರತಿ ವಿಷ್ಣುವರ್ಧನ್. ಸಮುದಾಯದ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಿರುವ ವೇಣುಧ್ವನಿ 90.4 FM ಕೇಂದ್ರಕ್ಕೆ ಶುಭಾಶಯಗಳು. ಯಾವುದೇ ರೀತಿಯ ಅಪಸ್ವರಗಳಿಗೆ ಎಡೆಮಾಡಿಕೊಡದೆ ಕೇವಲ ಧನಾತ್ಮಕ ಅಂಶಗಳನ್ನು ಬಿಂಬಿಸುತ್ತಾ ಸಮಾಜದ ಪ್ರತಿಯೊಂದು ವರ್ಗದ ಜನರ ಧ್ವನಿ ಇದು ವೇಣುಧ್ವನಿ. ನೊಂದವರ ಶೋಷಿತರ ಧ್ವನಿಯಾಗಿ ಸಮುದಾಯದ ಬೆಳಕಾಗಿ ಬೆಳಗಾವಿಯ ರೇಡಿಯೋ ಕೆಲಸ ಮಾಡಲಿ ಎಂದು ಶುಭ ಹಾರೈಸುತ್ತೇನೆ.
1: ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ಮುಂದಿನ ಗೀತೆ ಗಿಡಿಯಾಬೇಕು. ಚಿತ್ರ ನಾಗಮಂಡಲ, ಗಾಯಕರು ರತ್ನಮಾಲಾ ಪ್ರಕಾಶ್ ಹಾಗೂ ಸಿ ಅಶ್ವಥ್. ಹಾಡನ್ನ ಕೇಳಿ.

0: ಮಾಡ್ತಾ ಇದ್ದೀರಾ? ಶಾಕ್ ಆಯ್ತಾ? ಆಗಲೇಬೇಕು, ಆಗಿರಲೇಬೇಕು ಅಂತ ತಾನೇ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು. ನಿಮಗೆ ಪ್ರಮೋಷನ್ ಕೊಟ್ಟಿರೋದು ನಿಮ್ಮ ಡಿಪಾರ್ಟ್ಮೆಂಟೇ, ಆದರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ನಲ್ಲಿ ಇಲ್ದಿರೋ ನಿನ್ನ ಡಿಸ್ಟ್ರಿಕ್ಟಿಗೆ, ಕರ್ನಾಟಕ ಮ್ಯಾಪ್ನಲ್ಲಿ ಇಲ್ದಿರೋ ನಿನ್ನ ಊರಿಗೆ ಕರೆಸಿ ನನಗೆ ಆಪ್ಬಿಟ್ಟೆ ಅಲ್ವಾ? ಈಗೇನು ಮಾಡ್ತೀಯ? ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಿನಲ್ಲಿ ಗುಡುಗಿದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡುಗೋಗುತ್ತೆ. ಕೈ ಎತ್ತಿ ತಡ್ದೆ ಅಂದರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಇದು ಆರುಮುಖ ಕೋಟೆ ಕಣೋ.
1: ನಮಸ್ಕಾರ, ನಾನು ನಿಮ್ಮ ರವಿಶಂಕರ್. ನೀವು ಕೇಳ್ತಾ ಇರೋದು 90.4 FM. ಇದು ನಿಮ್ಮ ವೇಣುಧ್ವನಿ, KLE ಕನಸು. ವೇಣುಧ್ವನಿ ತುಂಬ ಚೆನ್ನಾಗಿದೆ ಹೆಸರು. ಆ್ಯಂಡ್ ಡೆಫಿನೆಟ್ ಆಗಿ ಪ್ರತಿಭೆ ಅನ್ನೋದು ನಮ್ಮ ದೇಶದಲ್ಲಿ ಅದಕ್ಕೇನು ಕಡಿಮೆ ಇಲ್ಲ, ಪ್ರತಿಭೆ ಹಂಗಿದೆ. ಬಟ್ ಅದನ್ನು ಕರೆಕ್ಟಾಗಿ ಟ್ಯಾಪ್ ಮಾಡಿ ಅವ್ರನ್ನ ಗುರುತಿಸಿ ಅವರಿಗೆ ಒಂದು ವೇದಿಕೆ ನಾವು ರೆಡಿ ಮಾಡಬೇಕು. ಆ ವೇದಿಕೆಯಾಗಿ ನೀವು ಇದ್ದೀರಾ, ವೇಣುಧ್ವನಿ. ಸೊ ಐ ವಿಶ್ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು.
2: ನಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಮುಂದಿನ ಗೀತೆ, ಈ ಪ್ರೀತಿ ಯಾಕೆ ಭೂಮಿಯಲ್ಲಿದೆ? ಚಿತ್ರ, ಈ ಪ್ರೀತಿ ಯಾಕೆ ಭೂಮಿ ಮೇಲಿದೆ? ಗಾಯಕರು ಪ್ರೇಮ್, ಹಾಡನ್ನು ಕೇಳಿ ಆನಂದ.

0: ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM, ಇದು KLE ಕನಸು. ನಮಸ್ಕಾರ.
1: KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998331.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ ಐವಿಎಫ್ ಫೆಸಿಲಿಟಿ ಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಆಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಓಪಿಡಿ, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ ಕೆಎಲ್ಇ ಐವಿಎಫ್ ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಓಪಿಡಿ ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.

0: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.
2: ಚಿಟ್ಟಿವ

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ

0: ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್, ಬೆಳಗಾವಿ.

0: ಪಕ್ಕ ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
1: ಹಂಗಲ್ಲ, ಅದೈದ ಕೆಲ್ಸ.
0: ಯಾಕ ಮುಖ ಇಳ್ದತ್ತಲ್ಲ?
1: ಹೌದು, ಏನ್ ಹೇಳೋದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ,
2: ಸ್ವಲ್ಪ ಮನ್ಯಾಗ ಕಷ್ಟ ಆಗತ್ತೈತಿ.
0: ಈಗ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವ? ಬೆಳಗಾವಿಗೆ ಎಲ್ಲಿಗೆ ಹೋಗ? ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ. ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ ನೋಡುವ.
1: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ. ಹಂಗಂದ್ರೆ ಇವತ್ತು ಹೋಗ್ತೀನಿ.
3: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.
4: ತುಂಬ ಮಜಾಕ್ ಕರಿಯೋ ಯಾ ಲೈನ್ ಮಾರಿಯೋ,
5: ಲೈನ್ ಮಾರಿಯೋ.

0: ಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
0: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
0: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಸ್ನೇಹಿತರೆ. ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಮೌತ್ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾನೆ ಕಾರ್ಯಕ್ರಮದ ಅತಿಥಿ, ಕನ್ಸಲ್ಟೆಂಟ್ ಹೆಡ್ ಅಂಡ್ ನೆಕ್ ಸರ್ಜಿಕಲ್ ಆಂಕಾಲಜಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯ ಡಾಕ್ಟರ್ ರಶ್ಮಿ ಪಾಟೀಲ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ಎಲ್ಲರಿಗೂ ನಮಸ್ಕಾರ.
0: ಕಾರ್ಯಕ್ರಮದ ಆರಂಭ ಮಾಡೋಣ. ಬಾಯಿ ಕ್ಯಾನ್ಸರ್ ಅಂದ್ರೇನು? ಅಲ್ಲಿಂದ
1: ಬಾಯಿ ಕ್ಯಾನ್ಸರ್ ಅಂದ್ರೆ ಏನು ಎಲ್ಲರಿಗೂ ಬಹಳ ಕಾಮನ್ ಆಗಿ ಕೇಳಿರ್ತೀರಾ, ಎಸ್ಪೆಷಲಿ ಟೊಬ್ಯಾಕೋ ಚ್ಯೂವರ್ಸ್ ಅಂದ್ರೆ ಯಾರು ತಂಬಾಕನ್ನ ಅಗೀತೀರಾ ಅವರಲ್ಲಿ ಇದು ವರ್ಡ್ ಬಹಳ ಕಾಮನ್ ಮತ್ತೆ ಬಹಳ ಹೆದರಿಕೆ ಮೂಡುವಂತ ಒಂದು ವರ್ಡ್. ಯಾರಾದರೂ ಬಾಯಿ ಕ್ಯಾನ್ಸರ್ ಅಂತ ಕೇಳಿದ ತಕ್ಷಣ ಅವ್ರ ಹೆದರಿಕೆ ಮೂಡಿರುತ್ತೆ. ಸೊ ಆಕ್ಚುಲಿ ಬಾಯಿ ಕ್ಯಾನ್ಸರ್ ಅಂದ್ರೆ ಏನಪ್ಪಾ, ಬಾಯಿ ಕ್ಯಾನ್ಸರ್ ಅಂದ್ರೆ ಬಾಯಲ್ಲಿ ಯಾವ್ದಾದ್ರು ಒಂದು ಹುಣ್ಣಾಗುತ್ತೆ. ಸೊ ಈ ಹುಣ್ಣು 2-3 weeks ಆದ್ರೂ ಮಾಯದೆ ಇರೋದಿಲ್ಲ, ಸೈಜ್ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ಮುಟ್ಟಿದ ತಕ್ಷಣ ಬ್ಲೀಡ್ ಆಗುತ್ತೆ. ಇದರಿಂದ ನಾರ್ಮಲ್ ಡೇ ಟು ಡೇ ಆಕ್ಟಿವಿಟೀಸ್ ಅಂದ್ರೆ ಮಾತಾಡಕ್ಕೆ ಅಥವಾ ಊಟ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಈ ತರ ಯಾವ್ದು ಬಾಯಲ್ಲಿ ಗಂಟಿರುತ್ತೆ, ಸ್ಪೆಷಲಿ ಟೊಬ್ಯಾಕೋ ಚ್ಯೂವರ್ಸ್ ಅಂದ್ರೆ ಯಾರು ತಂಬಾಕನ ಅಗೀತಾರ ಅಥವಾ ಸ್ಮೋಕ್ ಮಾಡ್ತಾರ ಅವರಲ್ಲಿ ಯಾವ್ದು ಗಂಟ್ ಕಾಣ್ಕೊಳತ್ತೆ, ಮೋಸ್ಟ್ಲಿ ಅದು ಓರಲ್ ಕ್ಯಾನ್ಸರ್ ಅಂತ ನಾವು ಹೇಳ್ತೀವಿ.
0: ಸಾಮಾನ್ಯವಾಗಿ ಎಲ್ಲಾ ಸಿನಿಮಾಗಳಲ್ಲಿ ಸೀರಿಯಲ್ ಗಳಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸ್ತಾರೆ, ತಂಬಾಕು ಸೇವನೆಯಿಂದ ಬಾಯಿ ಕ್ಯಾನ್ಸರ್ ಆಗುತ್ತೆ ಅಂತ. ಬರೀ ತಂಬಾಕು ಸೇವನೆಯಿಂದ ಆಗುತ್ತಾ ಇನ್ಯಾವ್ದಾದ್ರು ಕಾರಣಗಳಿದಾವ ಅದ್ರ ಬಗ್ಗೆ?
1: ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಅಂದ್ರೆ ಪ್ರೈಮರಿ ಕಾಸ್ ಮೂಲ ಕಾರಣ ಅಂದ್ರೆ ಟೊಬ್ಯಾಕೋ. ಟೊಬ್ಯಾಕೋ ಅಂದ್ರೆ ನೀವು ತಂಬಾಕು ಅಂತ ಹೇಳ್ಬೋದು, ದಟ್ ಇಸ್ ದ ಪ್ರೈಮರಿ ಕಾಸ್. ಯಾರು ತಂಬಾಕನ ಅಗೀತಾರಲ್ಲ ಅವರಲ್ಲಿ ಇದರ ರಿಸ್ಕ್ ಬಹಳನೇ ಜಾಸ್ತಿ ಇರುತ್ತೆ. ತಂಬಾಕಿನ ಜೊತೆ ಯಾರು ಆಲ್ಕೋಹಾಲ್ ಸೇವನೆ ಮಾಡ್ತಾರಲ್ಲ ಅವರಲ್ಲಿ ಆ ರಿಸ್ಕ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ 30% ಇನ್ಕ್ರೀಸ್ ಇನ್ ದ ರಿಸ್ಕ್. ಯಾರು ಬರೀ ತಂಬಾಕು ತಗೊಳ್ತಾರೆ ಅಥವಾ ಯಾರು ತಂಬಾಕು ಜೊತೆ ಆಲ್ಕೋಹಾಲ್ ಅನ್ನ ಕನ್ಸ್ಯೂಮ್ ಮಾಡ್ತಾರಲ್ಲ, ಸೊ ವಿತ್ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋರಲ್ಲಿ 30% ದೇರ್ ಇಸ್ ಎ ಇನ್ಕ್ರೀಸ್ ಇನ್ ದ ರಿಸ್ಕ್ ಆಫ್ ಕ್ಯಾನ್ಸರ್. ಸೊ ಟೊಬ್ಯಾಕೋ ಅಂಡ್ ಆಲ್ಕೋಹಾಲ್ ಅವು ಎರಡೂ ನಾವು ಪ್ರೈಮರಿ ಕಾಸ್ ಅಂತ ಹೇಳ್ತೀವಿ. ಅವು ಎರಡೂ ಅಲ್ಲದೇನೆ ಮತ್ತು ಬೇರೆ ಕಾರಣಗಳು ಇದ್ದಾವೆ. ಒಂದು HPV ವೈರಸ್ ಅನ್ಬೋದು, ಸೆಕೆಂಡ್ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಆಗಿರ್ಬೋದು, ಅಥವಾ ಥರ್ಡ್ ಇಲ್ ಫಿಟ್ಟಿಂಗ್ ಡೆಂಚರ್ಸ್ ಅಂದ್ರೆ ಯಾರು ಹಲ್ಲಿನ ಸೆಟ್ ಹಾಕೋತಾರಲ್ಲ ಅದರಲ್ಲಿ ಯಾವುದೋ ಒಂದು ಚೂಪಾಗಿರಬಹುದು, ಅದು ಗ್ರ್ಯಾಜುಯಲಿ ಅದು ಒತ್ತಿ ಒಂದು ಗಾಯ ಮಾಡ್ತಾ ಇರ್ಬೋದು, ಅಥವಾ ಯಾರಲ್ಲಿ ಹಲ್ಲು ಹುಳುಕಾಗಿರ್ಬೋದು ಆ ಹಲ್ಲು ಹುಳುಕಾಗಿ ಚಿಪ್ ಆಫ್ ಆಗಿರ್ಬೋದು, ಸೊ ಶಾರ್ಪ್ ಟೂತ್. ಸೊ ಇದು ಒಂದು ಕಾರಣವಾಗಿರ್ಬೋದು. ಅಥವಾ ಜೆನೆಟಿಕ್ ಮ್ಯೂಟೇಷನ್ ಅಂದ್ರೆ ಸ್ವಲ್ಪ ಜನರಲ್ಲಿ ಕ್ಯಾನ್ಸರ್ ಆಗುವ ಟೆಂಡೆನ್ಸಿನೇ ಇರುತ್ತೆ, ಎಸ್ಪೆಷಲಿ ಸಿಂಡ್ರೋಮ್ಸ್ ಕೇಸಸ್ ಲೈಕ್ ಫ್ಯಾಂಕೋನೀಸ್ ಅನಿಮಿಯಾ ಅಥವಾ ಬ್ಲೂಮ್ ಸಿಂಡ್ರೋಮ್. ಈ ತರ ಸಿಂಡ್ರೋಮ್ಸ್ ಇರೋ ಪೇಷಂಟ್ ಅಲ್ಲಿ ಕ್ಯಾನ್ಸರ್ ಆಗುವ ಟೆಂಡೆನ್ಸಿ ಜಾಸ್ತಿ ಇರುತ್ತೆ. ಅಥವಾ ಇಮ್ಯುನೋ ಕಾಂಪ್ರಮೈಸ್ಡ್ ಇಂಡಿವಿಜುವಲ್ಸ್ ಅಂದ್ರೆ HIV ಪೇಷಂಟ್ಸ್, ಇವರಲ್ಲಿ ಡಿಸೀಸ್ ಫೈಟ್ ಮಾಡೋ ಕೆಪಾಸಿಟಿ ಇರೋದಿಲ್ಲ. ಸೊ ಫೈಟಿಂಗ್ ಕೆಪಾಸಿಟಿ ಕಡಿಮೆ ಇದ್ದಾಗ ಅವರಲ್ಲಿಯೂ ಸಹ ಕ್ಯಾನ್ಸರ್ ಆಗುವ ಸಾಧ್ಯತೆ ಇರುತ್ತದೆ. ಇನ್ನೊಂದು ಫೆಮಿಲಿಯಲ್ ಅಂದ್ರೆ ಯಾರಲ್ಲಿ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇರುತ್ತೆ, ಹೆರಿಡಿಟಿ ಆಗಿ ಒಂದು ಹಿಸ್ಟ್ರಿ ಇರುತ್ತೆ ತಂದೆಗಾಗಿರ್ಬೋದು ಅಥವಾ ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ಗಾಗಿರ್ಬೋದು. ಸೊ ಫೆಮಿಲಿಯಲ್ ಹಿಸ್ಟ್ರಿ ಇಸ್ ಆಲ್ಸೋ ನೋನ್ ಟು ಕಾಸ್ ಕ್ಯಾನ್ಸರ್ಸ್. ಸೊ ಎಲ್ಲಾ ಕಾಸಸ್ ನೀವು ನೋಡಿದ್ರೆ ಎಲ್ಲ ಒಂದ್ ಸೈಡು, ತಂಬಾಕು ಕನ್ಸಂಪ್ಷನ್ ಇಸ್ ದ ಮೇನ್ ಕಾಸ್.
0: ಬಹಳ ಮುಖ್ಯವಾಗಿ ತಂಬಾಕು ಆಯ್ತು, ಆಲ್ಕೋಹಾಲ್ ಆಯ್ತು, ಇನ್ನೊಂದು ಅಡಿಕ್ಷನ್ ಬ್ಯಾಡ್ ಹ್ಯಾಬಿಟ್ ಬಗ್ಗೆ ಮಾತನಾಡೋಣ ವಿತ್ ರೆಸ್ಪೆಕ್ಟ್ ಟು ಸಿಗರೆಟ್ ಸ್ಮೋಕಿಂಗ್. ಅದು ಆಗುತ್ತಾ, ವಿಲ್ ಇಟ್ ಲೀಡ್?
1: ಟೊಬ್ಯಾಕೋ ಸಿಗರೆಟ್ ಅಂದ್ರೆ ಏನು, ಅದರಲ್ಲಿ ಟೊಬ್ಯಾಕೋ ಇರುತ್ತೆ. ಟೊಬ್ಯಾಕೋ 2 forms ತಗೋಬಹುದು, ಒಂದು ಸ್ಮೋಕ್ ಮಾಡಬಹುದು ಅಥವಾ ನೀವು ಅಗಿಬಹುದು. ಸೊ ಪ್ರೈಮರಿ ಕಂಟೆಂಟ್ ಇಸ್ ಟೊಬ್ಯಾಕೋ. ಸೊ ಟೊಬ್ಯಾಕೋ ಕನ್ಸ್ಯೂಮ್ ಮಾಡಿದಾಗನೇ ಕ್ಯಾನ್ಸರ್ ಆಗೋದು. ಸೊ ಯಾವುದೇ ರೀತಿಯಾಗಿ ತಗೋಬಹುದು ನೀವು ಅದನ್ನ.

0: ಇಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, ಅದರಿಂದ ಯಾವ ಸ್ಥಳದಲ್ಲಿ ನಾವು ಇಟ್ಕೋತೀವಲ್ಲ, ಮೋಸ್ಟ್ ಕಾಮನ್ ಆಗಿ ಗಲ್ಲದ ಬಡ್ಡಿಯಲ್ಲಿ ಇಟ್ಕೊಳ್ತಾರೆ. ಸೊ ಆವಾಗ ಗಲ್ಲದ ಬಡ್ಡಿಯಲ್ಲಿ ಕ್ಯಾನ್ಸರ್ ಕಂಡು ಬರುತ್ತೆ. ಸ್ಮೋಕರ್ಸ್ ಅಲ್ಲಿ ಏನಾಗುತ್ತೆ, ಅದು ಹೊಗೆ ಇರುತ್ತೆ. ಸೊ ಯೂಶ್ವಲಿ ಇವರಲ್ಲಿ ಅಂಗಳದ ಕ್ಯಾನ್ಸರು ಅಥವಾ ನಾಲ್ಗೆ ಕ್ಯಾನ್ಸರ್ ಅನ್ನು ನಾವು ಕಾಣ್ಕೋಬಹುದು.
1: ಇನ್ನೊಂದು ಸ್ವಲ್ಪ ಇದರ ಬಗ್ಗೆ ವಿವರವಾಗಿ ಮಾತನಾಡೋಣ. ಪ್ರಾರಂಭಿಕ ಪ್ರೈಮರಿ ಸಿಂಪ್ಟಮ್ಸ್ ಆಫ್ ಮೌತ್ ಕ್ಯಾನ್ಸರ್ ಏನಾದರೂ ವಿತ್ ರೆಸ್ಪೆಕ್ಟ್ ಟು ಟೊಬ್ಯಾಕೋ ಚೂಯಿಂಗ್, ಈಗ ನೀವು ಹೇಳಿದ್ರೆ ಆ ಯಾವ ಸ್ಥಳದಲ್ಲಿ ಇರ್ತಾರೆ ಅಲ್ಲೇ ಇದಾಗುತ್ತೆ ಆರಂಭಿಕ ಲಕ್ಷಣ.
0: ಸೊ ಬಾಡಿ ನಮಗೆ ವಾರ್ನಿಂಗ್ ಸೈನ್ಸ್ ಕೊಡುತ್ತೆ
1: ಅದರ ಬಗ್ಗೆ.
0: ಸೊ ಗಾಡ್ ಹ್ಯಾಸ್ ಮೇಡ್ ಅಸ್ ಸೋ ಗುಡ್ ಅಂದ್ರೆ ಒಂಥರ ಡಿಫೆನ್ಸ್ ಮೆಕ್ಯಾನಿಸಮ್. ಸೊ ಏನಾದರೂ ನಾವು ಕನ್ಸ್ಯೂಮ್ ಮಾಡಿದಾಗ ಟೊಬ್ಯಾಕೋ ಇನ್ ಎನಿ ಫಾರ್ಮ್, ನೀವು ಸಿಗರೆಟ್ ಆಗಿ ತಗೋಬಹುದು ಅಥವಾ ಪಾನ್ ಖೈನಿ ಯಾವ್ದಾದ್ರು ಫಾರ್ಮ್ ಅಲ್ಲಿ ತಗೊಂಡ್ರು, ಇಟ್ ಇಸ್ ಅ ಕೆಮಿಕಲ್. ಸೊ ಒನ್ ಸಿಗರೆಟ್ ಹ್ಯಾಸ್ ಅರೌಂಡ್ 7,000 ಕೆಮಿಕಲ್ಸ್, 7,000 ಕೆಮಿಕಲ್ಸ್ ಇದೆ ಅದರಲ್ಲಿ. ಸೊ ಅದರಲ್ಲೂ ಅಟ್ಲೀಸ್ಟ್ 70 ಇಂಗ್ರೀಡಿಯೆಂಟ್ಸ್ ಆರ್ ನೋನ್ ಟು ಕಾಸ್ ಕ್ಯಾನ್ಸರ್. 70 ಇಂಗ್ರೀಡಿಯೆಂಟ್ಸ್ ಇದಾವ ಅದರಲ್ಲಿ, ಅದರಿಂದ ಕ್ಯಾನ್ಸರ್ ಆಗುವ ಸಾಧ್ಯತೆ ಬಹಳ ಜಾಸ್ತಿ ಇದೆ. ಸೊ ಯಾವಾಗ ನಾವು ಸ್ಮೋಕ್ ಮಾಡ್ತೀವಿ ಅಥವಾ ಅಗೀತೀವಿ, ವಿ ಆರ್ ಟೇಕಿಂಗ್ ಇನ್ ಕೆಮಿಕಲ್ಸ್. ಈ ಕೆಮಿಕಲ್ಸ್ನ ತಗೊಂಡಾಗ ಏನಾಗುತ್ತಪ್ಪ, ಕೆಮಿಕಲ್ಸ್ ತಗೊಂಡಾಗ ಸೆಲ್ಸ್ ಅಲ್ಲಿ ಚೇಂಜಸ್ ಕಾಣ್ಕೊಳ್ಬಹುದು. ಸೊ ಇಟ್ ಇಸ್ ಅ ಗ್ರಾಜುವಲ್ ಪ್ರೊಸೆಸ್. ಸೊ ಇಟ್ ಇಸ್ ನಾಟ್ ದಟ್ ಇವತ್ತು ಸ್ಮೋಕ್ ಮಾಡಿದ್ದೀನಿ ಇನ್ 15 ಡೇಸ್ಲಿ ಕ್ಯಾನ್ಸರ್ ಆಗುತ್ತೆ, ಆ ಥರ ಇರೋದೆ. ಇಟ್ ಟೇಕ್ಸ್ ಅರೌಂಡ್ 10 to 15 years. ಸೊ ವೆನ್ ಸ್ಮೋಕಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಅಥವಾ ಚೂಯಿಂಗ್ ಸ್ಟಾರ್ಟ್ ಮಾಡಿದ್ರಿಂದ ಅಟ್ಲೀಸ್ಟ್ 10 to 15 years ಬೇಕು ಅದು ಕ್ಯಾನ್ಸರ್ ಆಗೋದಕ್ಕೆ. ಇಟ್ ಇಸ್ ದ ಇಯರ್ಸ್ ಮೇ ವೇರಿ, ಒಬ್ಬೊಬ್ರು ಇನ್ನೂ ಜಲ್ದಿ ಆಗ್ಬೋದು, ಒಬ್ಬೊಬ್ರಲ್ಲಿ ಲೇಟ್ ಆಗ್ಬೋದು. ಸೊ ಅಗೇನ್ ಬಾಡಿ ಇಮ್ಯೂನ್ ಡಿಫೆನ್ಸ್ ಮೆಕ್ಯಾನಿಸಮ್ ಕಮ್ಸ್ ಇನ್ ಟು ಪಿಕ್ಚರ್. ನಾವು ಎಷ್ಟು ತಗೋತಾ ಇದ್ವಿ, ಸೊ 15 ಇಯರ್ಸಲ್ಲಿ ನಾನು ಬರೀ ಡೈಲಿ 1 ಸಿಗರೆಟ್ ಸೇರ್ತಾ ಇರ್ಬೋದು, ಒಬ್ಬೊಬ್ರು ಡೈಲಿ 1 ಪ್ಯಾಕೆಟ್ ಸಿಗರೆಟ್ ಸೇರ್ತಾರೆ. ಸೊ ದ ಕ್ವಾಂಟಿಟಿ ಆಲ್ಸೋ ಮ್ಯಾಟರ್ಸ್, ಎಷ್ಟು ಕ್ವಾಂಟಿಟಿ ತಗೋತಾ ಇದ್ದಾರೆ ಮತ್ತು ಎಷ್ಟು ಡ್ಯೂರೇಷನ್ ತಗೋತಾ ಇದ್ದಾರೆ. ಸೊ ಇನಿಷಿಯಲ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನಪ್ಪ ಅಂದರೆ, ನಾವು ಎಲ್ಲಿ ತಂಬಾಕನ್ನು ಇಡ್ತೀವಲ್ಲ ಅಲ್ಲಿ ಒಂದು ರೆಡ್ ಪ್ಯಾಚ್ ಅಥವಾ ವೈಟ್ ಪ್ಯಾಚ್ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ವೈಟ್ ಪ್ಯಾಚ್ ಆ್ಯಂಡ್ ರೆಡ್ ಪ್ಯಾಚಸ್ ಆರ್ ಇನಿಷಿಯಲ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್. ಸೊ ಗ್ರ್ಯಾಜುಲಿ ಈ ಪ್ಯಾಚಸಲ್ಲಿ ಏನಾದರೂ ಒಂದು ಅಲ್ಸರ್ ಆಗ್ಬೋದು ಅಥವಾ ಏನಾದರೂ ಇರ್ರೆಗ್ಯುಲಾರಿಟಿ ಆಗ್ಬೋದು. ಸೊ ಕ್ರಮೇಣವಾಗಿಯೂ ಸೈಜಲ್ಲಿ ಜಾಸ್ತಿ ಆಗ್ತಾ ಹೋಗ್ಬೋದು. ಊಟ ಮಾಡಬೇಕಾದ್ರೆ ಸ್ಪೆಷಲಿ ಸ್ಪೈಸಿ ಊಟ ಮಾಡಿದಾಗ ಅಥವಾ ಬಿಸಿ ಊಟ ಮಾಡಿದಾಗ ಅದರಲ್ಲಿ ಬರ್ನಿಂಗ್ ಸೆನ್ಸೇಷನ್ ಬರ್ಬೋದು. ಸೊ ಬರ್ನಿಂಗ್ ಸೆನ್ಸೇಷನ್ ಬಂದಾಗ ಐ ಆಮ್ ಹ್ಯಾವಿಂಗ್ ಡಿಸ್ಕಂಫರ್ಟ್. ಸೊ ಗ್ರ್ಯಾಜುಲಿ ಇವು ಸಿಂಪ್ಟಮ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ಬೋದು, ಪೇನ್ ಸ್ಟಾರ್ಟ್ ಆಗ್ಬೋದು, ತಲೆನೋವು ಕಿವಿನೂ ಆಗ್ಬೋದು, ಏನಾದರೂ ಒಂದು ಸಣ್ಣ ಹುಣ್ಣು ಆಗ್ಬೋದು ಬಾಯಲ್ಲಿ, ಆ್ಯಂಡ್ 3 ವಾರ ಆದರೂ ಇದು ಹುಣ್ಣು ಮಾಯ್ತಾ ಇಲ್ಲ, ಸ್ಲೋಲಿ ಒಂದು ಆಜುಬಾಜು ಹಲ್ಲುಗಳು ಲೂಸ್ ಆಗ್ಬೋದು, ಲೂಸ್ ಆಗಿ ಫಾರ್ ನೋ ರೀಸನ್ ಇವು ಹಲ್ಲು ಲೂಸ್ ಆಗಿ ಬೀಳ್ತಾ ಇರ್ಬೋದು. ಸೊ ದಟ್ ಮೀನ್ಸ್ ದೆರ್ ಇಸ್ ಅ ಹಿಡನ್ ಸಿಂಪ್ಟಮ್, ಏನಾದರೂ ಒಂದು ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್ ಇನ್ ಯರ್ ಬಾಡಿ ಆ್ಯಂಡ್ ಯು ಹ್ಯಾವ್ ಟು ಅಡ್ರೆಸ್ ಇಟ್. ಆಮೇಲೆ ಊಟ ಹೋಗ್ತಾ ಇರ್ಬೋದು, ನಾಲ್ಗೆ ದಪ್ಪಾಗ್ಬೋದು, ಆಮೇಲೆ ವಸಡೆ ನರ್ಗಳಲ್ಲಿ ಪೇನ್ ಬರ್ಬೋದು, ಲಾಸ್ ಆಫ್ ಸೆನ್ಸೇಷನ್ ಇರ್ಬೋದು. ಸೊ ಊಟ ನಾಲ್ಗೆ ಚಾಚಕ್ಕೆ ಆಗದೆ ಇರ್ಬೋದು, ಬಾಯಿ ತರಿಯಕ್ಕೆ ಆಗದೆ ಇರ್ಬೋದು. ಸೊ ಆಲ್ ದೀಸ್ ಆರ್ ಬೇಸಿಕ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಓರಲ್ ಕ್ಯಾನ್ಸರ್.
1: ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದ ವಿಷಯ ಮೌತ್ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಡಾಕ್ಟರ್ ರಶ್ಮಿ ಪಾಟೀಲ್ ಅವರು ಕೊಡ್ತಾ ಇದ್ದಾರೆ. ಇವರು ಕನ್ಸಲ್ಟೆಂಟ್ ಹೆಡ್ ಅಂಡ್ ನೆಕ್ ಸರ್ಜಿಕಲ್ ಆಂಕಾಲಜಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಿಂದ ಬಂದಿದ್ದಾರೆ. ಸೊ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ತಮ್ಮ ಉತ್ತರದಲ್ಲಿ ಡಾಕ್ಟರ್ ಮೇಡಮ್ ಪ್ಯಾಚಸ್ ಬಗ್ಗೆ ಹೇಳಿದ್ರಿ, ಅಲ್ಲೇ ಒಂದು ಪ್ರಶ್ನೆ ಬರುತ್ತೆ. ರೆಡ್ ಅಂಡ್ ವೈಟ್ ಪ್ಯಾಚಸ್, ಕೆಂಪು ಅಂಡ್ ಬಿಳಿ ಪ್ಯಾಚಸ್ ಮೌತ್ನಲ್ಲಿ ಬಾಯಲ್ಲಿ ಕಂಡು ಬಂದರೆ ಅದು ಎಲ್ಲ ಕ್ಯಾನ್ಸರೇನೇ ಆಗಿರುತ್ತಾರೆ, ಅದರ ಬಗ್ಗೆ ಸ್ವಲ್ಪ.
0: ಎಲ್ಲ ರೆಡ್ ಪ್ಯಾಚ್ ವೈಟ್ ಪ್ಯಾಚ್ ಕ್ಯಾನ್ಸರ್ ಅನ್ನೋದಕ್ಕೆ ಬರೋದಿಲ್ಲ. ಸೊ ದೀಸ್ ಆರ್ ಯಾರು ಟೊಬ್ಯಾಕೋ ಸ್ಮೋಕ್ ಮಾಡ್ತಾರ ಅಥವಾ ಚೂ ಮಾಡ್ತಾರಲ್ಲ, ಅವರಲ್ಲಿ ಮೋಸ್ಟ್ ಕಾಮನ್ ಆಗಿ ಕಾಣುವ ಪ್ಯಾಚಸ್ ಇವು. ಸೊ ಯಾವಾಗ ಚೂ ಮಾಡ್ತೀವಿ ಅವಾಗ ಒಂಥರ ವೈಟ್ ಪ್ಯಾಚ್ ಆಗುತ್ತೆ. ಸೊ ಯಾವಾಗ ಈ ಪ್ಯಾಚ್ ಸ್ಕ್ರೇಪ್ ಆಗೋದಿಲ್ಲ ಅಥವಾ ಇದರಲ್ಲಿ ಅಲ್ಸರ್ ಆಗಿದೆ, ದೊಡ್ಡದಾಗ್ತಾ ಹೋಗ್ತಾ ಇದೆ, ಅದರಲ್ಲಿ ಏನಾದರೂ ಪೇನ್ ಡಿಸ್ಕಂಫರ್ಟ್ ಬರ್ನಿಂಗ್ ಇದೆ, ಸೊ ಆವಾಗ ವಿ ಕ್ಯಾನ್ ಸಸ್ಪೆಕ್ಟ್ ಇಟ್ ಆಸ್ ಅ ಪ್ರೀ ಮ್ಯಾಲಿಗ್ನೆಂಟ್. ಪ್ರೀ ಮ್ಯಾಲಿಗ್ನೆಂಟ್ ಅಂದರೆ ಏನು ಅಥವಾ ಪೊಟೆನ್ಷಿಯಲಿ ಮ್ಯಾಲಿಗ್ನೆಂಟ್ ಅಂತೀವಿ, ಅಂದರೆ ಇದರಲ್ಲಿ ಮ್ಯಾಲಿಗ್ನೆಂಟ್ ಆಗೋ ಸಾಧ್ಯತೆ ಇದೆ, ಅಂದರೆ ಕ್ಯಾನ್ಸರ್ ಆಗೋ ಕ್ಷಮತೆ ಇದೆ. ಈ ಪ್ಯಾಚ್ ಇವೆಂಚುವಲಿ ಕ್ಯಾನ್ಸರ್ ಆಗೋ ಕ್ಷಮತೆ ಇದೆ. ಸೊ ಇಫ್ ಯು ಟೇಕ್ 100 ವೈಟ್ ಪ್ಯಾಚಸ್ ತಗೊಂಡ್ರೆ ಅದರಲ್ಲಿ ಓನ್ಲಿ 7 or 8 ಪ್ಯಾಚಸ್ ಕ್ಯಾನ್ ಕನ್ವರ್ಟ್ ಟು ಕ್ಯಾನ್ಸರ್. ಎಲ್ಲ ವೈಟ್ ಪ್ಯಾಚ್ ಕ್ಯಾನ್ಸರ್ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಒಮ್ಮೊಮ್ಮೆ ಇನ್ಫೆಕ್ಷನ್ ಆದಾಗೂ ಈ ಥರ, ಅಂದರೆ ಕ್ಯಾಂಡಿಡಿಯಲ್ ಇನ್ಫೆಕ್ಷನ್ಸ್, ಯಾರು ಡಯಾಬೆಟಿಕ್ ಪೇಷಂಟ್ಸ್ ಇರ್ತಾರೆ ಅವರಲ್ಲಿ ಕ್ಯಾಂಡಿಡಿಯಸ್, ಅವರಲ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ, ಸೊ ಅವರಲ್ಲಿನೂ ಕ್ಯಾಂಡಿಡಿಯಸಸ್ ಆಗ್ಬೋದು. ಕ್ಯಾಂಡಿಡಿಯಸಸ್ ಆಲ್ಸೋ ಇಸ್ ಅ ವೈಟ್ ಪ್ಯಾಚ್. ಸೊ ಈ ವೈಟ್ ಪ್ಯಾಚ್ ಡಸಂಟ್ ಮೀನ್ ಇಟ್ ಇಸ್ ಅ ಕ್ಯಾನ್ಸರ್. ಲ್ಯೂಕೋಪ್ಲೇಕಿಯಾ ಅಂತ ಏನಂತೀವಿ, ವೈಟ್ ಪ್ಯಾಚ್ ಯಾವುದು ಸ್ಕ್ರೇಪ್ ಆಗೋದಿಲ್ಲ, ಟೊಬ್ಯಾಕೋ ಚೂವರ್ಸಲ್ಲಿದೆ, ಇದು ಕ್ಯಾನ್ಸರ್ ಆಗೋ ಕ್ಷಮತೆ ಇದೆ. ಪ್ಲಸ್ ಎರಿಥ್ರೋಪ್ಲೇಕಿಯಾ, ಎರಿಥ್ರೋಪ್ಲೇಕಿಯಾ ಮೋಸ್ಟ್ ಕಾಮನ್ಲಿ ನಾವು ಸ್ಮೋಕರ್ಸಲ್ಲಿ ನೋಡ್ತೀವಿ, ಯಾವಾಗ ರೆಡ್ ಫ್ಲೆಶಿ ರೆಡ್ ಪ್ಯಾಚ್ ಕಾಣುತ್ತೆ, ಇದು ಚಾನ್ಸ್ ಆಫ್ ಕ್ಯಾನ್ಸರ್ ಇದೆ. ಊಟ ಮಾಡಬೇಕಾದ್ರೆ ಏನಾದರೂ ಗಲ್ಲ ಕಡ್ಕೋತೀವಿ, ಅವಾಗ ಒಂದು ವೈಟ್ ಹುಣ್ಣಾಗುತ್ತೆ, ದಟ್ ಈಸ್ ನಾಟ್ ಕ್ಯಾನ್ಸರ್. ಅಥವಾ ಊಟ ಮಾಡಬೇಕಾದ್ರೆ ನಾನ್ ವೆಜಿಟೇರಿಯನ್ಸಲ್ಲಿ ಸ್ಪೆಷಲಿ ಏನಾದರೂ ಫಿಶ್ ಬೋನ್ ಚುಚ್ಚಿ ಏನಾದ್ರು ಗಾಯ ಮಾಡ್ಬೋದು, ದಟ್ ಈಸ್ ನಾಟ್ ಕ್ಯಾನ್ಸರ್. ಸೊ ಎಲ್ಲ ರೆಡ್ ಪ್ಯಾಚ್ ವೈಟ್ ಪ್ಯಾಚ್ ಆರ್ ನಾಟ್ ಡೇಂಜರಸ್. ಯು ಆರ್ ನಾಟ್ ಸಂಬಡಿ ಹೂ ಕ್ಯಾನ್ ಡಿಸೈಡ್ ಇದು ಕ್ಯಾನ್ಸರ್ ಇದೆ ಅಂತ. ಸೊ ಅ ಸ್ಪೆಷಲಿಸ್ಟ್ ಕ್ಯಾನ್ ಟೆಲ್ ವೆದರ್ ಇಟ್ ಇಸ್ ಅ ಕ್ಯಾನ್ಸರ್ ಆರ್ ಅ ನಾನ್ ಕ್ಯಾನ್ಸರ್. ಸೊ ಪ್ಯಾಚಸ್ ಹ್ಯಾವ್ ದ ಪೊಟೆನ್ಷಿಯಲ್, ಈ ಪ್ಯಾಚ್ ಕ್ಯಾನ್ಸರ್ ಆಗೋ ಪೊಟೆನ್ಷಿಯಲ್ ಇರುತ್ತೆ. ಯಾವ ಪ್ಯಾಚ್ ಅಲ್ಲಿ ಪೊಟೆನ್ಷಿಯಲ್ ಇದೆ ಅಂತ ನಾವಷ್ಟೇ ಹೇಳ್ಬೋದು, ಯು ಕೆನಾಟ್ ಡಿಸೈಡ್ ಇಟ್. ಸೊ ವಾಟ್ ಐ ನಾನೇನು ಹೇಳಕ್ ಪ್ರಯತ್ನ ಪಡ್ತೀನಿ ಅಂದ್ರೆ, ಪ್ಯಾಚ್ ಆದ ತಕ್ಷಣ ಹೆದರ್ಬೇಡಿ. ಏನೋ ಒಂದು ಗಾಯ ಆಗಿ ಪ್ಯಾಚ್ ಆಯ್ತಪ್ಪ, ಒಂದು ಯಾವುದೋ ಶಾರ್ಪ್ ಅಲ್ಲಿದೆ, ಚುಚ್ಚಿ ಏನೋ ಒಂದು ಗಾಯ ಮಾಡಿದೆ, ಅದು ಕ್ಯಾನ್ಸರ್ ಆಯಿತು ಅಂತ ಭಾಳ ಜನ ಹೆದರ್ಬಿಡ್ತಾರೆ. ಹೆದರಿ ಹೊರಗಡೆ ಬರೋದಿಲ್ಲ, ಡಾಕ್ಟರ್ ಹತ್ರ ತೋರಿಸೋದಿಲ್ಲ. ಸೊ ಎಲ್ಲ ರೆಡ್ ಆ್ಯಂಡ್ ವೈಟ್ ಪ್ಯಾಚಸ್ ಆರ್ ನಾಟ್ ಡೇಂಜರಸ್. ದೇ ಕ್ಯಾನ್ ಬಿ ಅ ಸಿಂಪ್ಟಮ್, ದೇ ಕ್ಯಾನ್ ಬಿ ಅ ಸೈನ್, ಇಟ್ ಮೈಟ್ ಬಿ ಅ ವಾರ್ನಿಂಗ್ ಸೈನ್. ಸೊ ಫಸ್ಟ್ಗೆ ಡಾಕ್ಟರ್ ಹತ್ರ ಬನ್ನಿ, ತೋರಿಸ್ಕೊಳ್ಳಿ, ಲೆಟ್ ಅಸ್ ಡಿಸೈಡ್ ವೆದರ್ ಇಟ್ ಇಸ್ ಡೇಂಜರಸ್ ಆರ್ ನಾಟ್ ಡೇಂಜರಸ್.
1: ಈಗ ತಮ್ಮ ಉತ್ತರದಲ್ಲಿ ಹೇಳಿದ್ರಿ ಯು ಆರ್ ನಾಟ್ ಟು ಡಿಸೈಡ್ ಅಂತ, ಅದನ್ನ ಡಿಸೈಡ್ ಹೇಗೆ ಮಾಡ್ತಾರೆ ವಿತ್ ರೆಸ್ಪೆಕ್ಟ್ ಟು ಟ್ರೀಟ್ಮೆಂಟ್, ಚಿಕಿತ್ಸೆಗಳು ಯಾವ ಡಯಾಗ್ನೋಸ್ ಮಾಡೋದು, ಅದ್ರ ಬಗ್ಗೆ ಖಂಡಿತ ನಿಮ್ ಕಡೆಯಿಂದ ಮಾಹಿತಿ ತಗೊಳ್ಳೋಣ. ಆದ್ರೆ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ಒಂದು ಪುಟ್ಟ

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call
1: ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದ ವಿಷಯ ಬಾಯಿ ಕ್ಯಾನ್ಸರ್, ಮೌತ್ ಕ್ಯಾನ್ಸರ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಅತಿಥಿ ಕನ್ಸಲ್ಟೆಂಟ್ ಹೆಡ್ ಅಂಡ್ ನೆಕ್ ಸರ್ಜಿಕಲ್ ಆಂಕೋಲಜಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯ ಡಾಕ್ಟರ್ ರಶ್ಮಿ ಪಾಟೀಲ್ ಅವರು. ಬ್ರೇಕ್ ನ ಮುಂಚೆ ನಾನು ಕೇಳಿದೆ ಡಾಕ್ಟರ್ ಮೇಡಮ್, ಯು ಆರ್ ನಾಟ್ ಟು ಡಿಸೈಡ್, ಈಗ ಡಿಸೈಡ್ ನೀವು ಹೇಗೆ ಮಾಡ್ತೀರಾ ವಿತ್ ರೆಸ್ಪೆಕ್ಟ್ ಟು ಟ್ರೀಟ್ಮೆಂಟ್ಸ್, ಡಯಾಗ್ನೋಸ್ ಹೇಗೆ ಮಾಡ್ತೀರಾ ಅದ್ರ ಬಗ್ಗೆ?
2: ಸೊ ಪೊಟೆನ್ಶಿಯಲಿ ಮ್ಯಾಲಿಗ್ನೆಂಟ್ ಅಂದ್ರೆ ಏನು? ಅದರಲ್ಲಿ ಕ್ಯಾನ್ಸರ್ ಆಗೋ ಕೆಪಾಸಿಟಿ ಇದೆ. ಸೊ ದಟ್ ಇಸ್ ವೈ ವಿ ಸೇ ಪೊಟೆನ್ಶಿಯಲ್, ಅದರಲ್ಲಿ ಒಂದು ಪೊಟೆನ್ಶಿಯಲ್ ಇದೆ ಕ್ಯಾನ್ಸರ್ ಆಗಬಹುದು ಅಂತ. ಸೊ ಯಾವಾಗ ಇದು ವೈಟ್ ಪ್ಯಾಚ್ ಆಗುತ್ತೆ, ಎನಿ ವೈಟ್ ಪ್ಯಾಚ್ ಯಾವುದು 2 centimeters ಜಾಸ್ತಿ ದೊಡ್ಡದಾಗಿದೆ, ಗ್ರ್ಯಾಜುವಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ, ಆಮೇಲೆ ಅದರಲ್ಲಿ ಏನಾದರೂ ಹುಣ್ಣಾಗಿದೆ, ಅಲ್ಸರ್ ಅಥವಾ ಏನಾದರೂ ಇರ್ರೆಗ್ಯುಲಾರಿಟಿ ಆಗಿದೆ, ಅಥವಾ ಮುಟ್ಟಿದ ತಕ್ಷಣ ದಪ್ಪ ದಪ್ಪ ಫೀಲಿಂಗ್ ಬರುತ್ತೆ, ಅದರಿಂದ ಕಿವಿ ನೋವು ಅಥವಾ ತಲೆನೋವು ಬರ್ತಾ ಇದೆ. ಸೊ ದಟ್ ಮೀನ್ಸ್ ಅದು ಪ್ರೀ ಕ್ಯಾನ್ಸರಿಂದ ಕ್ಯಾನ್ಸರಲ್ಲಿ ಕನ್ವರ್ಟ್ ಆಗ್ತಾ ಇದೆ. ಸೊ ಈ ಥರ ವೈಟ್ ಪ್ಯಾಚಸ್ ಅಥವಾ ಈವನ್ ರೆಡ್ ಪ್ಯಾಚಸ್ ನೋಡ್ತೀರಾ, ಯಾವಾಗ ಫ್ಲೆಶಿ ರೆಡ್ ಪ್ಯಾಚ್ ಇದೆ, ಊಟ ಮಾಡಬೇಕಾದ್ರೆ ಬರ್ನಿಂಗ್ ಸೆನ್ಸೇಷನ್, ಕಂಟಿನ್ಯೂಸ್ ಎಕ್ಸೆಸಿವ್ ಸಲೈವೇಷನ್ ಆಗ್ತಾ ಇದೆ, ಬಹಳ ಉಗುಳು ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ದಟ್ ಮೀನ್ಸ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ, ಅದರಿಂದ ನಿಮಗೆ ಊಟ ಮಾಡೋಕ್ಕೆ ತೊಂದರೆ ಆಗ್ತಾ ಇದೆ ಅಥವಾ ನುಂಗಕ್ಕೆ ತೊಂದರೆ ಆಗ್ತಾ ಇದೆ, ಮಾತಾಡೋಕ್ಕೆ ತೊಂದರೆ ಆಗ್ತಾ ಇದೆ. ಸೊ ಈ ಪ್ಯಾಚಸನ್ನು ಸಸ್ಪಿಷಿಯಸ್ ಪ್ಯಾಚಸ್ ಅಂತ ತಗೋತೀವಿ, ಸ್ಪೆಷಲಿ ಇನ್ ಅ ಬ್ಯಾಕ್ಗ್ರೌಂಡ್ ಆಫ್ ಟೊಬ್ಯಾಕೋ ಕನ್ಸಂಪ್ಷನ್. ಯಾರು ಟೊಬ್ಯಾಕೋ ಚೂ ಮಾಡ್ತಾರಲ್ಲ ಅವರಲ್ಲಿ ರೆಡ್ ಪ್ಯಾಚ್ ಅಥವಾ ವೈಟ್ ಪ್ಯಾಚ್ ಆದರೆ ನಾವು ಅದನ್ನು ಹೈ ರಿಸ್ಕ್ ಫ್ಯಾಕ್ಟರ್ ಅಂತ ಹಿಡಿತೀವಿ. ಆಲ್ಸೋ ಬಾಯಿ ತೆರೆಯೋದು ಕಡಿಮೆ ಆದಾಗ, ಯಾರು ಟೊಬ್ಯಾಕೋ ಚೂ ಮಾಡ್ತಾರೆ ಅಥವಾ ಸ್ಮೋಕ್ ಮಾಡ್ತಾರೆ, ಮೋಸ್ಟ್ ಕಾಮನ್ ಕಂಪ್ಲೇಂಟ್ ಏನಿರುತ್ತೆ, ಬಾಯಿ ತೆರೆಯೋ ಕೆಪಾಸಿಟಿ ಕಡಿಮೆ ಆಗಿದೆ. 3 fingers ಇತ್ತು ಮೇಡಮ್ ಮೊದಲೇ, ಈಗ 2 ಆಗ್ತಾ ಇದೆ, ಬರ್ಬರ್ತಾ 1 finger, 0.5 fingers. ಸೊ ದಟ್ ಮೀನ್ಸ್ ಇಟ್ ಇಸ್ ಅ ಸೈನ್. ಸೊ ಬಾಯಲ್ಲಿ ಕ್ಯಾನ್ಸರ್ ಚೇಂಜಸ್ ಆಗ್ತಾ ಇದೆ.
1: ಬಹಳ ಮುಖ್ಯವಾಗಿ ಕ್ಯಾನ್ಸರ್ ಅಂದ ತಕ್ಷಣ ಜನರಲ್ ಆಗಿ ಕೇಳ್ತಾರೆ ಯಾವ ಸ್ಟೇಜ್ ಯಾವ ಸ್ಟೇಜ್, ವಿತ್ ರೆಸ್ಪೆಕ್ಟ್ ಟು ಮೌತ್ ಕ್ಯಾನ್ಸರ್, ಈ ಬಾಯಿ ಕ್ಯಾನ್ಸರ್ಗೂ ಏನಾದರೂ ಸ್ಟೇಜಸ್ ಇದೆಯಾ ಅದ್ರ ಬಗ್ಗೆ? ಸೊ
2: ಬಾಯಿ ಕ್ಯಾನ್ಸರ್ಲ್ಲಿ 4 stages ಇದಾವೆ, ಸ್ಟೇಜ್ 1, 2, 3, 4. ಅಂಡ್ ದೇರ್ ಇಸ್ ಅ ಪ್ರೀ ಕ್ಯಾನ್ಸರ್, ಅಂದರೆ ಕ್ಯಾನ್ಸರ್ ಆಗೋಕ್ಕಿಂತ ಮುನ್ನ, ಇದು ವೈಟ್ ಪ್ಯಾಚ್ ಇನ್ ರೆಡ್ ಪ್ಯಾಚ್ ಅಂತೀವಲ್ಲ, ದೇ ಆರ್ ಪ್ರೀ ಕ್ಯಾನ್ಸರಸ್, ಕ್ಯಾನ್ಸರ್ಕ್ಕಿಂತ ಮೊದಲೇ ಸ್ಟೇಜು. ಆ್ಯಂಡ್ ಸ್ಟೇಜ್ 1, 2, 4 ಇದೆ. ಸೊ 80% ಇಂಡಿಯನ್ ಪಾಪ್ಯುಲೇಷನಲ್ಲಿ stage 3, stage 4 ಬರ್ತಾರೆ. ಫಸ್ಟ್ ಆಫ್ ಆಲ್ ಅವೇರ್ನೆಸ್ ಕಡಿಮೆ ಇದೆ, ಜನರಿಗೆ ಕ್ಯಾನ್ಸರ್ ಸಿಂಪ್ಟಮ್ ಅಂತ ಗೊತ್ತಿರೋದಿಲ್ಲ. ಓ ಏನೋ ಹುಣ್ಣಾಗಿದೆ, ಕಡಿಮೆ ಆಗ್ಬೋದು, ಇನ್ನೊಂದು ಸ್ವಲ್ಪ ದಿವಸಲ್ಲಿ ಕಡಿಮೆ ಆಗ್ಬೋದು, ಅಥವಾ ಲೋಕಲಿ ಏನಾರು ಅಪ್ಲೈ ಮಾಡ್ತಾರೆ, ಇನ್ನೊಂದು ಆಯಿಂಟ್ಮೆಂಟ್ ಅಪ್ಲೈ ಮಾಡ್ತಾರೆ. ಸೊ ಹೋಮ್ ರೆಮಿಡೀಸನ್ನು ಭಾಳ ಟ್ರೈ ಮಾಡ್ತಾರೆ. ಸೊ stage 1, stage 2 ಅಲ್ಲಿ ಬರೋದು ಭಾಳನೇ ಕಡಿಮೆ, ಅವೇರ್ನೆಸ್ ಭಾಳ ಕಡಿಮೆ ಇದೆ ಜನರಲ್ಲಿ, ಸ್ಪೆಷಲಿ ರೂರಲ್ ಪಾಪ್ಯುಲೇಷನಲ್ಲಿ. ಅದು ಏನಂತಲೇ ಜನರಿಗೆ ಗೊತ್ತಿಲ್ಲ. ಟೊಬ್ಯಾಕೋ ಕನ್ಸಂಪ್ಷನ್ ರೂರಲ್ ಪಾಪ್ಯುಲೇಷನ್ ಇಸ್ ವೆರಿ ಕಾಮನ್. ನಾವು ಹೆಂಗೆ ಚಾ ಕುಡಿತೀವಿ ಅಥವಾ ಕಾಫಿ ಕುಡಿತೀವಲ್ಲ, ಅವರಲ್ಲಿ ಟೊಬ್ಯಾಕೋ ಕನ್ಸಂಪ್ಷನ್ ಇಸ್ ಜಸ್ಟ್ ವೆರಿ ರುಟೀನ್.
1: ಸೊ
2: ಅವರಿಗೆ ಅದರಲ್ಲಿ ಅವೇರ್ನೆಸ್ಸೇ ಇಲ್ಲ, ಇದು ಕನ್ಸ್ಯೂಮ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಅವೇರ್ನೆಸ್ ಇಲ್ಲ. ಪ್ಲಸ್ ವಾಟ್ ಆರ್ ದ ಸೈನ್ಸ್ ಅಂಡ್ ಸಿಂಪ್ಟಮ್ಸ್, ಹುಣ್ಣಾಗಿದೆ, ನೋವು ಮಾಯ್ತಾ ಇಲ್ಲ ಅಂದಾಗ ಅವರು ಅದ್ರ ಏನೋ ಒಂದು ಹುಣ್ಣಾಗಿದೆ ಬಿಡು, ಇವೆಂಚುಲಿ ಅದು ಹಲ್ಲುಳುಕಾಗೈತಲ್ಲ ಅದಕ್ಕಾಗಿರ್ಬೋದು. ಸೊ ನೆಗ್ಲಿಜೆನ್ಸ್ ಭಾಳ ಇದೆ ನಮ್ಮ ಜನರಲ್ಲಿ. stage 3, stage 4 ಅಲ್ಲಿ ಯಾವಾಗ ಪೇನ್ ಸ್ಟಾರ್ಟ್ ಆಗುತ್ತೆ ಅಥವಾ ಅದರಿಂದ ಭಾಳನೇ ಡಿಸ್ಕಂಫರ್ಟ್ ಆಗುತ್ತೆ, ದಟ್ ಈಸ್ ವೆನ್ ಪೇಷಂಟ್ಸ್ ಕಮ್ ಟು ಅಸ್. ಸೊ ಮೇಜರ್ಲಿ ನಾವು ನೋಡೋದು stage 3, stage 4 ಅಡ್ವಾನ್ಸ್ಡ್ ಕ್ಯಾನ್ಸರ್ಸ್. ಅರ್ಲಿ ಕ್ಯಾನ್ಸರ್ಸ್ ಅಂದರೆ ಸೈಜ್ ಸಣ್ಣದಿರುತ್ತೆ. stage 1 ಅಂದರೆ ವೆನ್ ದ ಸೈಜ್ ಆಫ್ ಅಲ್ಸರ್ ಇಸ್ ಓನ್ಲಿ 2 centimeters ಆರ್ ಲೆಸ್ ದೆನ್ 2 centimeters. 2 to 4 centimeters ಅಂದಾಗ ನಾವು stage 2. ಸೊ ಎನಿ ಟ್ಯೂಮರ್ ವಿಚ್ ಇಸ್ ಲೆಸ್ ದೆನ್ 4 centimeters, ಆಮೇಲೆ ಅದರ ಆಳ ಅಂದರೆ ಡೆಪ್ ವಿಚ್ ಇಸ್ ಲೆಸ್ ದೆನ್ 1 centimeter, ಅವಾಗ ನಾವು stage 1 ಅಂತ ಹೇಳ್ತೀವಿ. ಇದರಲ್ಲಿ ಬೈ ಕ್ಯಾನ್ಸರ್ ಕುತ್ತಿಗೆ ಹದ್ಗಡ್ಲಿಗೂ ಸ್ಪ್ರೆಡ್ ಆಗುತ್ತೆ. ಸೊ ಹದ್ಗಡ್ಲಿಗೆ ಸ್ಪ್ರೆಡ್ ಆಗಿಲ್ಲ ಅಂದರೆ ಅದು ಅರ್ಲಿ ಕ್ಯಾನ್ಸರ್, ಹದ್ಗಡ್ಲಿಗೆ ಸ್ಪ್ರೆಡ್ ಆಗಿದ್ರೆ ಅಂದರೆ ಅದು ಅಡ್ವಾನ್ಸ್ಡ್ ಕ್ಯಾನ್ಸರ್. ಸೊ 1, 2, 3, 4 4 stages ಇದೆ ಇದರಲ್ಲಿ. ಹೌಎವರ್ ನಾವೇನು ಜಾಸ್ತಿಯಾಗಿ ನೋಡ್ತೀವಲ್ಲ ಅಡ್ವಾನ್ಸ್ಡ್ ಕೇಸಸ್.
1: ತಾವು ಈ ಸ್ಟೇಜಸ್ ಬಗ್ಗೆ ಹೇಳುವಾಗ ಅವೇರ್ನೆಸ್ ಬಗ್ಗೆ ಒಂದು ಬಹಳ ಮುಖ್ಯವಾದ ವಿಷಯ ಹೇಳಿದ್ರಿ. ಹಳ್ಳಿಗಳಲ್ಲಿ ಇದ್ರ ಬಗ್ಗೆ ಜಾಗೃತಿ ಇಲ್ಲ ಅವರಿಗೆ, ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಇಂತಹ ಸಂದರ್ಭದಲ್ಲಿ ಮೌತ್ ಕ್ಯಾನ್ಸರ್ ಅವೇರ್ನೆಸ್ ಮಾಡಲು ಏನೆಲ್ಲ ಮಾಡ್ತೀರಾ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದು?
2: ಸೊ ಇಂಡಿಯನ್ ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಲೆಸ್ ದೆನ್ 1% ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಓನ್ಲಿ 0.8% ಆಫ್ ವುಮನ್ ಆರ್ ಬೀನ್ ಸ್ಕ್ರೀನ್ಡ್ ಅಂಡ್ ಓನ್ಲಿ ಅರೌಂಡ್ 1% ಆಫ್ ಮೆನ್ ಆರ್ ಬೀನ್ ಸ್ಕ್ರೀನ್ಡ್. ಅಂದ್ರೆ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಸ್ಕ್ರೀನಿಂಗ್ ಆಗ್ತಾ ಇದೆ, ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಅವೇರ್ನೆಸ್ ಆಗ್ತದೆ. ಬಹಳ ಮುಖ್ಯವಾಗಿ ಕ್ಯಾನ್ಸರ್ ಅಂದ ತಕ್ಷಣ ಕ್ಯಾನ್ಸರ್, ಕ್ಯಾನ್ಸರ್ ಇಸ್ ಕ್ಯಾನ್ಸರ್.
3: ಸೊ
2: ಜನರಿಗೆ ಕ್ಯಾನ್ಸರ್ ಅವೇರ್ನೆಸ್ ಕೊಡಕ್ ಬರ್ತೀವಂದಾಗ ಯಾರು ಹೊರಗಡೆ ಬರೋದಿಲ್ಲ. ಅದೇ ನೀವು ಬಿ ಪಿ ಚೆಕ್ ಮಾಡಕ್ ಬರ್ತೀರಾ, 100 ಜನ ಬಂದ್ಬಿಡ್ತಾರೆ. ಶುಗರ್ ಚೆಕ್ ಮಾಡಕ್ ಬರ್ತೀರಾ, 100 ಜನ ಇಮ್ಮಿಡಿಯೇಟ್ ಆಗಿ ಬಂದ್ಬಿಡ್ತಾರೆ. ಅದೇ ಕ್ಯಾನ್ಸರ್ ಅಂತ ಕೇಳಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ವೆಕೇಟ್ ಮಾಡಿಬಿಡ್ತಾರೆ, ಯಾರು ನಿಮಗೆ ಸಿಗೋದೇ ಇಲ್ಲ. ಸೊ ಫಸ್ಟು ಕ್ಯಾನ್ಸರ್ ಭಯ ಇದೆ ಜನರಲ್ಲಿ. ಸೊ ಯಾವಾಗ ಭಯ ಇರುತ್ತೆ ಅವಾಗ ಅದು ನಮ್ಗೆ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ತಗೊಳ್ಳೋದೇನೆ ಬೇಡ ಜನರಿಗೆ. ಸೊ ಅವೇರ್ನೆಸ್ ಫಸ್ಟ್ ಆಫ್ ಆಲ್ ಹೆದರಿಕೆ ತೆಗೆಯೋದು ಭಾಳ ಇಂಪಾರ್ಟೆಂಟ್. ಸೆಕೆಂಡ್ಲಿ ಪೇಷಂಟ್ ಕೌನ್ಸಿಲಿಂಗ್ ಭಾಳ ಇಂಪಾರ್ಟೆಂಟ್. ಸೊ ಹೀಗಾಗಿ ನಾವು ಭಾಳಷ್ಟು ಫೀಲ್ಡ್ ವಿಸಿಟ್ಸ್ ಮಾಡ್ತೀವಿ, ಸ್ಪೆಷಲಿ ರೂರಲ್ ಏರಿಯಾಸ್ ಹೋಗಿ ಅಲ್ಲಿ ಆಶಾ ವರ್ಕರ್ಸ್ನೆಲ್ಲ ಹಿಡಿತೀವಿ, ಅವ್ರಿಗೆಲ್ಲ ಒಂದು ಇದನ್ನ ಪೇಷಂಟ್ಸ್ನಿಗೆಲ್ಲ ಒಂದು ಇನಿಷಿಯಲಿ ಒಂದು ಸ್ವಲ್ಪ ಪ್ರಿಪೇರ್ ಆಗಬೇಕು, ಜನರಿಗೆ ಪ್ರಿಪರೇಷನ್ ಬೇಕು. ಸಡನ್ ಆಗಿ ನಾವು ಬಂದು ಓ ಅವೇರ್ನೆಸ್ ಕೊಡ್ತೀವಿ ಅಂದರೆ ಯಾರೂ ಬರೋದಿಲ್ಲ. ಸೊ ನಾವು ಅಲ್ಲಿರೋ ಪಂಚಾಯತ್ನ ಹಿಡಿತೀವಿ ಅಥವಾ ಅಲ್ಲಿಂದ ಹಳ್ಳಿ ಹೆಡ್ಸ್ನ ಹಿಡಿತೀವಿ, ಅವ್ರಿಗೆಲ್ಲ ಹೇಳ್ತೀವಿ ಏನು ನಾವು ಅವೇರ್ನೆಸ್ ಕೊಡ್ಬೇಕಂತ, ಯಾಕೆ ಇದ್ರ ಇಂಪಾರ್ಟೆನ್ಸ್ ಇದೆ ಅಂತ ಅವ್ರಿಗೆಲ್ಲ ಒಂದು ಇನಿಷಿಯಲ್ ಬ್ರೀಫಿಂಗ್ ಕೊಡ್ತೀವಿ. ಆಮೇಲೆ ಇವರು ತಮ್ಮ ಜನರಿಗೆಲ್ಲ ಕನ್ವೇ ಮಾಡ್ತಾರೆ. ಸೊ ಇಟ್ ಈಸ್ ಅ ಗ್ರ್ಯಾಜುವಲ್ ಪ್ರೊಸೆಸ್. ಸಡನ್ ಆಗಿ ರ್ಯಾಂಡಮ್ ಆಗಿ ನಾನು ಎಲ್ಲಾದರೂ ಹೋಗಿ ಏನೋ ಅವೇರ್ನೆಸ್ ಕೊಡ್ಬೇಕಂದ್ರೆ ಯಾರೂ ಹೊರಗಡೆ ಬರೋದಿಲ್ಲ. ಪ್ಲಸ್ ಗೌರ್ಮೆಂಟ್ ಅವ್ರ ಕಡೆಯಿಂದ ಭಾಳನೇ ಪ್ರಯತ್ನ ಪಡ್ತಾ ಇದೆ. ಕೊಟ್ಪ ಆಕ್ಟ್ ಅಂತ ಒಂದು ಆಕ್ಟ್ ಪಾಸ್ ಮಾಡಿದ್ದಾರೆ. ಅದು ಆಕ್ಟಲ್ಲಿ ಏನಿದೆ, ಮೈನರ್ಸಿಗೆ ನೀವು ಟೊಬ್ಯಾಕೋ ಆ್ಯಂಡ್ ಟೊಬ್ಯಾಕೋ ಪ್ರಾಡಕ್ಟ್ಸನ್ನು ಸೇಲ್ ಮಾಡೋದಕ್ಕೆ ಬ್ಯಾನ್ ಇದೆ, ಅಥವಾ ಸ್ಕೂಲ್ ಪ್ರಿಮೈಸಸ್ ಹತ್ರ ಎನಿ ಟೊಬ್ಯಾಕೋ ಪ್ರಾಡಕ್ಟ್ಸ್ ಸೇಲ್ ಮಾಡೋದು ಇಟ್ಸ್ ಎನ್ ಪನಿಷಬಲ್ ಆಫೆನ್ಸ್. ಪಬ್ಲಿಕ್ ಸ್ಮೋಕಿಂಗ್ ಇಸ್ ಪನಿಷಬಲ್ ಆಫೆನ್ಸ್. ಆಮೇಲೆ ಮೂವೀಸ್ ಥಿಯೇಟರ್ಸ್ ಅವ್ರ ಎನಿ ಒ ಟಿ ಟಿ ಪ್ಲಾಟ್ಫಾರ್ಮ್ನಾಗೆ ಎನಿ ಕೈಂಡ್ ಆಫ್ ಎಂಡೋರ್ಸ್ಮೆಂಟ್ ಆಫ್ ಟೊಬ್ಯಾಕೋ ಆ್ಯಂಡ್ ಇಟ್ಸ್ ಪ್ರಾಡಕ್ಟ್ಸ್ ಇಸ್ ಬ್ಯಾನ್ಡ್. ಸೊ ಗೌರ್ಮೆಂಟ್ ಇಸ್ ಆಲ್ಸೋ ಎಲ್ಲ ಕಡೆ ಪೋಸ್ಟರ್ಸ್ ಸ್ಟಿಕ್ ಮಾಡ್ತಾರೆ, ಸಿಗರೆಟ್ ಪ್ಯಾಕೆಟ್ಸ್ ಮೇಲೆ ಲಾಟ್ ಆಫ್ ಅಡ್ವರ್ಟೈಸ್ಮೆಂಟ್ಸ್. ಸೊ ಆಲ್ ಆಫ್ ಅಸ್ ಆರ್ ಎಲ್ಲ ಕಡೆಯಿಂದ ನಾವು ಎಫರ್ಟ್ ಹಾಕ್ತಾ ಇದ್ವಿ, ಬಟ್ ಪೇಷಂಟ್ಸ್ಗೆ ಅದು ಫಿಯರ್ ಹೋಗ್ತಾ ಇಲ್ಲ. ಜನರಲ್ಲಿ ಫಿಯರ್ ಹೋಗ್ತಾ ಇಲ್ಲ, ಫಿಯರ್ ಹೋಗ್ಬೇಕು ಫಸ್ಟ್. ಫಿಯರ್ ಹೋದ್ರೆ ಅವ್ರು ಮುಂದ್ ಬಂದು ಕೇಳ್ತಾರೆ ಓ ಏನಿದೆಪ್ಪ ಓರಲ್ ಕ್ಯಾನ್ಸರ್ ಅಂದ್ರೆ ಏನು, ಇದ್ರ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಏನು, ಅದು ಕೇಳಕ್ಕೇನೆ ಇಷ್ಟು ಹೆದರಿಕೆ ಇದೆ. ಸೊ ದಟ್ ಇಸ್ ವೇರ್ ದೇರ್ ಇಸ್ ಅ ಲ್ಯಾಕ್. ಅದಕ್ಕೆ ಅವೇರ್ನೆಸ್ ಬಹಳ ಕಷ್ಟ ಆಗ್ತಾ ಇದೆ.
3: ಫಿಯರ್ ಅಂತ ಹೇಳಿದ್ರೆ ಭಯ, ಚಿಂತೆ, ಇದ್ರ ಬಗ್ಗೆ ಒಂದು ಮಾತನ್ನ ಕೇಳಬೇಕು. ಯಾಕೆಂದ್ರೆ ಬಹಳಷ್ಟು ಬಾರಿ ನಾವು ಕೇಳ್ತೇವೆ ಎಲ್ಲಾ ರೋಗಗಳಿಗೆ ಮ್ಯಾಕ್ಸಿಮಮ್ ಆದ ಒಂದು ಕಾರಣ ಚಿಂತೆ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಈ ಭಯ, ಚಿಂತೆ, ಸ್ಟ್ರೆಸ್, ವಿಲ್ ಇಟ್ ಲೀಡ್ ಟು ಎನಿ ಫಾರ್ಮ್ ಆಫ್ ಕ್ಯಾನ್ಸರ್? ಅದ್ರ ಬಗ್ಗೆ ನೀವು ಏನ್ ಹೇಳಿಕ್ ಇಷ್ಟ?
2: ಓರಲ್ ಕ್ಯಾನ್ಸರ್ ಸ್ಪೆಷಲಿ ಐ ವುಡ್ ಸೇ ಟೊಬ್ಯಾಕೋ ಇಸ್ ದ ರೀಸನ್. ಬಿಟ್ರೆ ಸ್ಟ್ರೆಸ್ ಒಂದು ರೀಸನ್ ಆಗಬಹುದು. ಬಹಳ ಸ್ಟ್ರೆಸ್ ತಗೊಂಡ್ರೆ ಸ್ವಲ್ಪ ರೆಡ್ ಪ್ಯಾಚ್ ಅಥವಾ ವೈಟ್ ಪ್ಯಾಚ್ ಕಾಣ್ಕೊಳ್ಬಹುದು. ಸ್ಟ್ರೆಸ್ ಇಸ್ ಒನ್ ಆಫ್ ದ ರೀಸನ್, ಬಟ್ ಅಗೇನ್ ಐ ವುಡ್ ಸ್ಟಿಲ್ ಸೇ ದಟ್ ಟೊಬ್ಯಾಕೋ ಇಸ್ ದ ಮೇನ್ ರೀಸನ್. ದೀಸ್ ಆರ್ ಆಲ್ ಅಡಿಷನಲ್ ಫ್ಯಾಕ್ಟರ್ಸ್, ಬಟ್ ಸ್ಟಿಲ್ ಫಾರ್ ಮೀ ಐ ಎಮ್ ನಾಟ್ ವೆರಿ ಕನ್ವಿನ್ಸ್ಡ್. ಫಾರ್ ಮೀ ಇಟ್ ವಿಲ್ ಬಿ ದ ಟೊಬ್ಯಾಕೋ ಇಸ್ ದ ಮೇನ್ ಫ್ಯಾಕ್ಟರ್.
3: ಅದು ಬಿಟ್ಟು ಬೇರೆ ತರಹದ ಯಾವುದೇ ಕ್ಯಾನ್ಸರ್, ಬಿಕಾಸ್ ಫ್ರಮ್ ಹೆಡ್ ಟು ಟೋ ಯಾವುದು ಕ್ಯಾನ್ಸರ್ ಆಗಬಹುದು, ಅದಕ್ಕೂ ಸ್ಟ್ರೆಸ್ ಕ್ಯಾನ್ ಬಿ.
2: ಸ್ಟ್ರೆಸ್ ಇಸ್ ದ ರೀಸನ್ ಫಾರ್ ಎನಿ ಅಂಡ್ ಎವ್ರಿ ಡಿಸೀಸ್.
3: ಆಫ್ ಕೋರ್ಸ್, ಅದಕ್ಕೆ ನಾನು
2: ಸ್ಟ್ರೆಸ್ ಇಸ್ ಅ ಕೀ ಫ್ಯಾಕ್ಟರ್ ಫಾರ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಅಂಡ್ ಈವನ್ ಸ್ಕೂಲ್ ಗೋಯಿಂಗ್ ಕಿಡ್ಸ್ ಹಿಡ್ಕೊಂಡು ವೃದ್ಧರವರೆಗೆ ಎವ್ರಿಬಡಿ ಇಸ್ ಅಂಡರ್ ಸ್ಟ್ರೆಸ್. ವಿ ಹ್ಯಾವ್ ಎವ್ರಿಥಿಂಗ್ ಬಟ್ ವಿ ಆರ್ ಸ್ಟಿಲ್ ಸ್ಟ್ರೆಸ್ಡ್.
3: ಆಫ್ ಕೋರ್ಸ್.
2: ಸೊ ಫಾರ್ ಮೀ ಇಫ್ ಯು ಆಸ್ಕ್ ಸ್ಟ್ರೆಸ್ ಕುಡ್ ಬಿ ಅ ಫ್ಯಾಕ್ಟರ್ ಬಟ್ ನಾಟ್ ದ ಪ್ರೈಮ್ ಫ್ಯಾಕ್ಟರ್.
3: ಆಫ್ಕೋರ್ಸ್. ವೈದ್ಯರಾದ ನೀವು ನಿಮ್ಮ ಕಡೆಯಿಂದ ಕಮಿಂಗ್ ಇಟ್ ಫ್ರಮ್ ಡಾಕ್ಟರ್ ಲೈಕ್ ಯು ಸ್ಟ್ರೆಸ್ ಫ್ರೀ ಇರಬೇಕು ಅನ್ನೋದು ಅದೇ ಒಂದು ಉದ್ದೇಶ ಇತ್ತು ಕೇಳೋದು. ಸೊ ಕಾರ್ಯಕ್ರಮ ಆರೋಗ್ಯ ದರ್ಶನ ಆತ್ಮೀಯ ಸ್ನೇಹಿತರೆ, ಮೌತ್ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕನ್ಸಲ್ಟೆಂಟ್ ಹೆಡ್ ಅಂಡ್ ನೆಕ್ ಸರ್ಜಿಕಲ್ ಆಂಕಾಲಜಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯ ಡಾಕ್ಟರ್ ರಶ್ಮಿ ಪಾಟೀಲ್ ಅವರು. ಡಾಕ್ಟರ್ ಮೇಡಮ್, ಈಗ ಡೆಂಟಲ್ ಸಮಸ್ಯೆಗಳು ಇದ್ರೆ ಕ್ಯಾನ್ ಇಟ್ ಲೀಡ್ ಟು ಕ್ಯಾನ್ಸರ್, ಅದ್ರ ಬಗ್ಗೆ ನಿಮ್ಮ ಕಡೆಯಿಂದ ಮಾಹಿತಿ ಪಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
4: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
3: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
4: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
3: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
4: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
4: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ರಾಮದರ ನಂತರ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇವತ್ತಿನ ಕಾರ್ಯಕ್ರಮದ ವಿಷಯ ಬಾಯಿ ಕ್ಯಾನ್ಸರ್. ಹೇ, ಈ ಒಂದು ವಿಷಯದ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ರಶ್ಮಿ ಪಾಟೀಲ್ ಅವರು. ಬ್ರೇಕ್ ನ ಮುಂಚೆ ನಾನು ಕೇಳಿದೆ, ಡೆಂಟಲ್ ಇಶ್ಯೂ ಏನಾದ್ರೂ ಇದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅಥವಾ ಇಲ್ ಫಿಟ್ಟೆಡ್ ಏನಾದ್ರೂ ಫಿಟ್ಟಿಂಗ್ಸ್ ಇದ್ರೆ ಕ್ಯಾನ್ ಇಟ್ ಲೀಡ್ ಟು ಮೌತ್ ಕ್ಯಾನ್ಸರ್? ಅದ್ರ ಬಗ್ಗೆ
1: ಖಂಡಿತ ಇದು ಒಂದು ಫ್ಯಾಕ್ಟರ್, ಇಲ್ ಫಿಟ್ಟಿಂಗ್ ಡೆಂಚರ್ಸ್. ಸೊ ಡೆಂಚರ್ ಕೇರ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬಹಳಷ್ಟು ಜನ ಏನ್ ಮಾಡ್ತಾರೆ, ಡೆಂಚರ್ ಹಾಕೊಳ್ತಾರೆ, ಅದನ್ನ ರಾತ್ರಿ ತೆಗಿಬೇಕು, ಅದರದ್ದು ಕೇರ್ ತಗೊಳ್ಬೇಕು. ಅದನ್ನ ಕಂಟಿನ್ಯೂಸ್ 24 hours ವೇರ್ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ. ಅದು ಒಂಥರ ಪ್ರೆಷರ್, ಪ್ರಾಪರ್ ಫಿಟ್ಟಿಂಗ್ ಆದಾಗ ಅದರಿಂದ ಒಂದು ಒತ್ತಡ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆ ಜಾಗಕ್ಕೆ ಕಡಿಮೆ ಆಗುತ್ತೆ. ಸೊ ನಾವು ಡೆಂಚರ್ ವೇರರ್ಸ್ಗೆ ಏನು ಸಜೆಸ್ಟ್ ಮಾಡ್ತೀವಿ, ಡೇ ಎಲ್ಲ ಯೂಸ್ ಮಾಡ್ರಿ, ರಾತ್ರಿ ಅದನ್ನ ತೆಗೆದಿಡ್ಬೇಕು. ಪ್ಲಸ್ ಡೆಂಚರ್ನ ಕ್ಲೀನು ಮಾಡ್ಬೇಕು. ನಾವು ಹೆಂಗ್ ಬ್ರಷ್ ಮಾಡ್ತೀವಲ್ಲ, ಅದೇ ತರ ಡೆಂಚರ್ನು ನಾವು ಕ್ಲೀನ್ ಮಾಡ್ಬೇಕು. ಇಟ್ಸ್ ಎ ಸಿಂಪಲ್ ಲಾಜಿಕ್. ಸೊ ಬಹಳಷ್ಟು ಜನ ಏನು ಮಾಡೋದಿಲ್ಲ, ಸ್ಪೆಷಲಿ ಹಳ್ಳಿಗಳಲ್ಲಿ ಒಂದ್ಸರಿ ಡೆಂಚರ್ ಫಿಕ್ಸ್ ಆದ್ರೆ ಫಿಕ್ಸ್, ಅದನ್ನ ಅವ್ರು ತೆಗಿಯೋದಿಲ್ಲ, ಅದ್ರ ಬಗ್ಗೆ ಕಾಳಜಿ ತಗೊಳಂಗಿಲ್ಲ, ಕ್ಲೀನ್ ತಗೊಳಂಗಿಲ್ಲ. ಸೊ ಇಂಥವರಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ ಆಗುವ ಚಾನ್ಸಸ್ ಇದೆ. ಸೊ ಇವೆಂಚುಲಿ ಫಂಗಲ್ ಇನ್ಫೆಕ್ಷನ್ಸು ಕ್ಯಾನ್ ಬಿ ಒನ್ ಆಫ್ ದ ಕಾಸ್ ಫಾರ್ ಓರಲ್ ಕ್ಯಾನ್ಸರ್. ಅಥವಾ ಇಲ್ ಫಿಟ್ಟಿಂಗ್, ಇಲ್ ಫಿಟ್ಟಿಂಗ್ ಅಂದ್ರೆ ಏನು, ಅದು ಯಾವ್ದು ಸರಿಯಾಗಿ ಟ್ರಿಮ್ ಮಾಡಿಲ್ಲ ಡೆಂಚರ್, ಯಾವುದೋ ಒಂದು ಎಜ್ ಶಾರ್ಪ್ ಆಗಿ ಉಳಿದಿದೆ. ಸೊ ಗ್ರ್ಯಾಜುಯಲಿ ಅದು ಚುಚ್ಚಿ ಒಂಥರ ಗಾಯ ಮಾಡ್ಬೋದು, ರಿಪೀಟೆಡ್ ಟ್ರಾಮಾ ಮೇಲಿನ ಮೇಲೆ ಅದರಿಂದ ಒಂದು ಗಾಯ ಆಗ್ಬೋದು. ಈ ಗಾಯ ಇವೆಂಚುಲಿ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ಬೋದು. ಆಲ್ಸೋ ಓರಲ್ ಹೈಜೀನ್, ನಾವು ನಮ್ಮ ಹೈಜೀನ್ ಮೇಂಟೈನ್ ಮಾಡಲಿ ಅಂದರೆ ಬಾಯಲ್ಲಿ ಸಾಕಷ್ಟು ಬ್ಯಾಕ್ಟೀರಿಯಾ ಇದೆ. ಸೊ ಈ ಬ್ಯಾಕ್ಟೀರಿಯಾನು ಇವೆಂಚುಲಿ ದೇ ಕ್ಯಾನ್ ಪ್ಲೇ ಅ ರೋಲ್ ಇನ್ ಕ್ಯಾನ್ಸರ್. ಸೊ ಬಾಯಿಯ ಹೈಜೀನು ಬಹಳ ಇಂಪಾರ್ಟೆಂಟ್. ಪ್ಲಸ್ ನಾನು ಆಗಲೇ ಮೆನ್ಷನ್ ಮಾಡಿದಾಗ ಹಲ್ಲು ಹುಳುಕಾಗ್ಬೋದು. ಸೊ ಡೆಂಟಿಸ್ಟ್ ಹತ್ರ ಎಷ್ಟು ಜನ ಹೋಗ್ತೀವಿ, ಹೋಗೋದೇ ಇಲ್ಲ. ಸೊ ಇವೆಂಚುಲಿ ಏನಾಗುತ್ತೆ, ಡೀಪ್ ಕೇರಿಸ್ ಆಗುತ್ತೆ ಅಥವಾ ಹಲ್ಲು ಫ್ರ್ಯಾಕ್ಚರ್ ಆಗಿ ಬಿದ್ದುಬಿಡುತ್ತೆ ವೀಕ್ ಆಗಿ. ಸೊ ಅದು ಆವಾಗ ಯಾವ್ದು ಮುರಿದು ಬಿದ್ದಿದೆಯಲ್ಲ ಆ ಹಲ್ಲು ಒಂದು ಸ್ವಲ್ಪ ಶಾರ್ಪ್ ಆಗಿರ್ಬೋದು. ಸೊ ನಾಲ್ಗಿ ಮೇಲೆ ಕೊರಿತಾ ಹೋಗ್ಬೋದು ಅಥವಾ ಗಲ್ಲದ ಮೇಲೆ ಕೊರಿತಾ ಹೋಗ್ಬೋದು. ಊಟ ಮಾಡ್ಬೇಕಾದಾಗ ಎವ್ರಿ ಟೈಮ್ ಇಟ್ಸ್ ಎ ಹಿಂಡ್ರೆನ್ಸ್, ಚುಚ್ಚುತ್ತಾ ಹೋಗ್ಬೋದು. ಸೊ ಇವೆಂಚುಲಿ ಅಲ್ಲಿ ಒಂದು ಗಾಯ ಆಗ್ಬೋದು. ಸೊ ಇಫ್ ಯು ಆರ್ ಅ ಟೊಬ್ಯಾಕೋ ಚ್ಯೂರ್, ಇಟ್ ಇಸ್ ಅನ್ ಅಡಿಷನಲ್ ಆಡ್ ಆನ್ ಟು ಇಟ್.
0: ಅಫ್ಕೋರ್ಸ್ ಬರದೇ ಇರಲಿಕ್ಕೆ ಏನ್ ಮಾಡ್ಬೇಕು ಬಾಯಿ ಕ್ಯಾನ್ಸರ್, ವೈದ್ಯರಾದ ನೀವು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ?
1: ಸೊ ಟೊಬ್ಯಾಕೋ ಇಸ್ ಅ ಮೇನ್ ಕಾಸ್. ಸೊ ಇಟ್ ಇಸ್ ವೆರಿ ಪ್ರಿವೆಂಟೇಬಲ್. ಟೊಬ್ಯಾಕೋನೆ ಚ್ಯೂ ಮಾಡಲಿಲ್ಲ, ಸ್ಮೋಕ್ ಮಾಡಲಿಲ್ಲ, ಆಲ್ಕೋಹಾಲ್ ಕನ್ಸ್ಯೂಮೇ ಮಾಡಲಿಲ್ಲ ಅಂದರೆ ದಟ್ ಇಸ್ ಇಟ್ ಸೆಲ್ಫ್ ಈಸ್ ಅ ಪ್ರಿವೆಂಟಿವ್ ಮೆಜರ್. ಸೊ ಇಫ್ ಯು ಆರ್ ನಾಟ್, ಯಾವುದೋ ಹ್ಯಾಬಿಟಿಗೆ ನೀವು ತುತ್ತಾಗಲಿಲ್ಲ ಅಂದರೆ, ಸೊ ಯು ಆರ್ ಇಟ್ ಸೆಲ್ಫ್ ಯು ಆರ್ ಪ್ರಿವೆಂಟಿಂಗ್ ಕ್ಯಾನ್ಸರ್. ಫಸ್ಟ್ ಮೇನ್ ಅಂದರೆ ವಿ ಶುಡ್ ಅಬ್ಸ್ಟೇನ್, ಅಂದರೆ ಹ್ಯಾಬಿಟ್ಸಿಂದ ನಾವು ದೂರ ಇರಬೇಕು, ಇನ್ಕ್ಲೂಡಿಂಗ್ ಪ್ಯಾಸಿವ್ ಸ್ಮೋಕಿಂಗ್. ಪ್ಯಾಸಿವ್ ಸ್ಮೋಕಿಂಗ್ ಅಂದರೆ ಏನಪ್ಪ, ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತೀವಿ ಅಂದರೆ ಇನ್ನು ಯಾರೊಬ್ರು ಸ್ಮೋಕ್ ಮಾಡ್ತಾ ಇದ್ದಾರೆ. ಐ ಆಮ್ ನಾಟ್ ಅ ಸ್ಮೋಕರ್, ನನಗೆ ಗೊತ್ತಿದೆ ಸ್ಮೋಕಿಂಗ್ ಮಾಡಿದರೆ ಕ್ಯಾನ್ಸರ್ ಆಗುತ್ತೆ ಅಥವಾ ಟೊಬ್ಯಾಕೋ ಎನಿಟ್ ಪ್ರಾಡಕ್ಟ್ಸಿಂದ ಕ್ಯಾನ್ಸರ್ ಆಗುತ್ತೆ. ಸೊ ಐ ಆಮ್ ವೆಲ್ ಅವೇರ್. ಸೊ ನಾನೇನು ಮಾಡ್ತಾ ಇಲ್ಲ, ಬಟ್ ನನ್ನ ಫ್ರೆಂಡ್ಸ್ ಇದ್ದಾರೆ. ಸೊ ನಾವೆಲ್ಲೋ ಹೊರಗಡೆ ಊಟಕ್ಕೆ ಹೋಗ್ತೀವಿ, ಅವ್ನು ಸ್ಮೋಕರ್ ಇರ್ಬೋದು, ಹಿ ಮೈಟ್ ಬಿ ಎ ಚೈನ್ ಸ್ಮೋಕರ್, ಅವ್ನ ಪಕ್ಕದಲ್ಲೇ ನಾವು ಕೂತು ಊಟ ಮಾಡ್ತಿರ್ಬೋದು. ಸೊ ಅವನೇನು ಎಕ್ಸೇಲ್ ಮಾಡ್ತಾ ಇದ್ದಾನಲ್ಲ, ಆ ಸ್ಮೋಕನ್ನ ಇನ್ಹೇಲ್ ಮಾಡಿದ್ರು, ದಟ್ ಇಸ್ ಅ ರಿಸ್ಕ್ ಆಫ್ ಕ್ಯಾನ್ಸರ್. ಸೊ ಪ್ಯಾಸಿವ್ ಸ್ಮೋಕಿಂಗ್ ಅನ್ನೋದನ್ನು ಇಟ್ ಇಸ್ ಅನದರ್ ವೆರಿ ಇಂಪಾರ್ಟೆಂಟ್ ಟರ್ಮ್. ನಾವು ಯಾರು ಅದ್ರ ಮೇಲೆ ಕಡಿಮೆ ಫೋಕಸ್ ಮಾಡ್ತಾ ಇದ್ದೀವಿ, ಆಮೇಲೆ ಸಣ್ಣ ಹುಡುಗರು ಮನೆಯಲ್ಲಿ ಫಾದರ್ ಸ್ಮೋಕ್ ಮಾಡ್ತಾ ಇರ್ಬೋದು, ಹುಡುಗರು ಟಿವಿ ನೋಡ್ತಾ ಇರ್ಬೋದು. ಸೊ ದೇ ಆರ್ ಆಲ್ಸೋ ಎಟ್ ಅ

0: ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ದೀಸ್ ಆರ್ ವೆರಿ ಸ್ಮಾಲ್ ಲಿಟಲ್ ಥಿಂಗ್ಸ್, ಸಣ್ಣ ಸಣ್ಣ ಚೇಂಜಸ್ ಇನ್ ಅವರ್ ಲೈಫ್. ಅವಾಯ್ಡ್ ಜಂಕ್ ಫುಡ್, ಮನೆಯಲ್ಲಿ ನಾರ್ಮಲ್ ಊಟ ಮಾಡಿ, ಜಂಕ್ ಫುಡ್ ಆ್ಯಂಡ್ ಅಡಲ್ಟ್ರೇಟೆಡ್ ಫುಡ್ ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಸೊ ಸಿಂಪಲ್ ಸ್ಟೆಪ್ಸ್ ವಿಲ್ ಪ್ರಿವೆಂಟ್ ಅಸ್ ಫ್ರಮ್ ಕ್ಯಾನ್ಸರ್. ಅಟ್ ಲೀಸ್ಟ್ ಬೇರೆಟ್ ಕ್ಯಾನ್ಸರ್ಕ್ಕಿಂತ ಓರಲ್ ಕ್ಯಾನ್ಸರ್ ಇಸ್ ಪ್ರಿವೆಂಟೇಬಲ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ಇಫ್ ಯು ಆರ್ ನಾಟ್ ಕನ್ಸ್ಯೂಮಿಂಗ್ ಟೊಬ್ಯಾಕೋ, ಮೇಜರ್ ಫ್ಯಾಕ್ಟರ್ ಟೊಬ್ಯಾಕೋ ಇದೆ. ಇಫ್ ಯು ಆರ್ ನಾಟ್ ಕನ್ಸ್ಯೂಮಿಂಗ್ ಇಟ್, ದೆನ್ ಯು ಆರ್ ಅವಾಯ್ಡಿಂಗ್ ಇಟ್.
1: ಬಹಳ ಉತ್ತಮವಾಗಿ ಹೇಳಿದ್ರಿ. ಮೇಜರ್ ಫ್ಯಾಕ್ಟರ್ ಈ ತಂಬಾಕು ಸೇವನೆ ಮಾಡದೇ ಇದ್ರೆ ಮುಗ್ದೆ ಹೋಯ್ತು ಕತೆ, ವಿ ಕ್ಯಾನ್ ನಾಟ್ ಗೆಟ್ ಮೌತ್ ಕ್ಯಾನ್ಸರ್. ಟೊಬ್ಯಾಕೋ ಬಿಟ್ ಮತ್ತೆ ಯಾವುದೇ ವಿತ್ ರೆಸ್ಪೆಕ್ಟ್ ಟು ಹೆರಿಡಿಟ್ರಿ ಅದು ಆಗ್ಬಹುದಾ?
0: ಆಗ್ಬಹುದು, ದಟ್ ಕೆನ್ ಬಿ ಒನ್ ರೀಸನ್. ಪ್ಲಸ್ ನನ್ ಜೆನೆಟಿಕ್ ಅಂತ ಹೇಳಿದೆ, ಯಾರಲ್ಲಿ ಸ್ವಲ್ಪ ಜೀನ್ ಟ್ರೇಷನ್ಸ್ ಇದೆ, ಫ್ಯಾಂಕೋನೀಸ್ ಅನಿಮಿಯಾ ಅನ್ಬಹುದು, ಬ್ಲೂಮ್ ಸಿಂಡ್ರೋಮ್, ಈ ತರ ಬೇರೆ ಸಿಂಡ್ರೋಮ್ಸ್ ಇದೆ, ಯಾರಲ್ಲಿ ಜೆನೆಟಿಕ್ ಚೇಂಜಸ್ ಆಗಿದೆ. ಅಂಡ್ ಜೆನೆಟಿಕ್ ಕ್ಯಾನ್ಸರ್ ಯಾಕಾಗತ್ತೆ, ಟೊಬ್ಯಾಕೋ ಏನ್ ಮಾಡುತ್ತಪ್ಪ, ಟೊಬ್ಯಾಕೋ ಕನ್ಸ್ಯೂಮ್ ಮಾಡಿದಾಗ ನಮ್ಮ ಸೆಲ್ಸ್ ಅಲ್ಲಿ ಡಿ ಎನ್ ಎ ಚೇಂಜ್ ಆಗುತ್ತೆ. ಸೊ ಸೆಲ್ಯುಲರ್ ಸ್ಟ್ರಕ್ಚರೇ ಚೇಂಜ್ ಆಗುತ್ತೆ, ಅದರದ್ದು ಅನ್ಹೆಲ್ದಿ ಸೆಲ್ಸ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಯಾರು ಈ ಸಿಂಡ್ರೋಮಿಕ್ ಪೇಷಂಟ್ಸ್ ಅಲ್ಲಿ ದಿರ್ ಇಸ್ ಆಲ್ರೆಡಿ ಎ ಜೀನ್ ಮ್ಯೂಟೇಷನ್, ಈ ಮ್ಯೂಟೇಷನ್ ಆದ್ರಿಂದ ಅವ್ರಿಗೆ ದೇ ಆರ್ ಮೋರ್ ಸಸೆಪ್ಟೇಬಲ್ ಟು ಕ್ಯಾನ್ಸರ್. ಟೊಬ್ಯಾಕೋ ಕನ್ಸ್ಯೂಮರ್ಸ್ ಅಲ್ಲಿ ಟೊಬ್ಯಾಕೋ ಕನ್ಸ್ಯೂಮ್ ಮಾಡಿ ತಮ್ಮ ಜೆನೆಟಿಕ್ಸ್ ನ ತಾವು ಚೇಂಜ್ ಮಾಡ್ತಾರೆ.
1: ಸ್ವಲ್ಪ ಟೆಕ್ನಿಕಲ್ ಆಗಿ ಮಾತನಾಡೋಣ, ಟೆಕ್ನಿಕಲ್ ಪ್ರಶ್ನೆ, ಬಯೋಪ್ಸಿ ಅಂದ್ರೆ ಏನು, ಅದರ ಮಹತ್ವ?
0: ಸೊ ಬಯೋಪ್ಸಿ ಅಂದ್ರೆ ಟೆಸ್ಟ್, ಅದು ಕ್ಯಾನ್ಸರ್ ನ ಕನ್ಫರ್ಮೇಟರಿ ಟೆಸ್ಟ್. ಸೊ ಬಯೋಪ್ಸಿ ಇಸ್ ಎನ್ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅನ್ಬಹುದು. ಸೊ ಐ ಆಮ್ ಎನ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಸೊ ಯಾರೋ ಎಕ್ಸ್ಪೀರಿಯನ್ಸ್ಡ್ ಇರ್ತಾರಲ್ಲ, ನೋಡಿದ ತಕ್ಷಣ ಅವ್ರು ಹೇಳ್ಬೋದು ದಿಸ್ ಇಸ್ ಅ ಕ್ಯಾನ್ಸರ್ ಅಥವಾ. ಸೊ ಕ್ಲಿನಿಕಲ್ ಎಕ್ಸಾಮಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮಲ್ಲಿ. ಸೊ ಯಾವಾಗ ನಾವು ನೋಡ್ತೀವಿ, ನೋಡಿದ ತಕ್ಷಣ ನಂಗೆ ಅನಿಸ್ಬೋದು ಇದು ಕ್ಯಾನ್ಸರ್ ಇದೆ, ವೆನ್ ಐ ಎಕ್ಸಾಮಿನ್ ನಂಗೊಂದು ಅದರ ಫೀಲ್ ಮೇಲೆ ನಂಗೆ ಗೊತ್ತಾಗುತ್ತೆ, ಟಚ್ ಮಾಡಿದಾಗ ಬ್ಲೀಡ್ ಆಗ್ತಾ ಇದೆ ಅಲ್ಸರ್. ಸೊ ಇಟ್ ಇಸ್ ಅ ಸಸ್ಪಿಷಿಯಸ್. ಸೊ ಜಸ್ಟ್ ಬೇಸ್ಡ್ ಆನ್ ಮೈ ಕ್ಲಿನಿಕಲ್ ಎಕ್ಸಾಮಿನೇಷನ್ನ ಕನ್ಫರ್ಮ್ ಆಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಇಟ್ ಇಸ್ ಕ್ಯಾನ್ಸರ್ ಆರ್ ನಾನ್ ಕ್ಯಾನ್ಸರಸ್. ಎಷ್ಟೊಂದು ಸರ್ತಿ ಪ್ರೀ ಕ್ಯಾನ್ಸರಸ್ ಇರುತ್ತೆ, ನೋಡೋಕ್ಕೆ ನಂಗೆ ಪ್ರೀ ಕ್ಯಾನ್ಸರಸ್ ಅಂತ ಅನಿಸುತ್ತೆ, ಅಂದರೆ ಪೊಟೆನ್ಷಿಯಲಿ ಮ್ಯಾಲಿಗ್ನೆಂಟ್ ಆಗಲೇ ಹೇಳಿದ್ನಲ್ಲ, ವೈಟ್ ಆ ರೆಡ್ ಪ್ಯಾಚ್. ಸೊ ನೋಡಿದ ತಕ್ಷಣ ಅದು ಬರೀ ವೈಟ್ ಪ್ಯಾಚ್ ಅಥವಾ ರೆಡ್ ಪ್ಯಾಚ್ ಅಂತ ನಂಗೆ ಅನಿಸ್ಬೋದು. ಬಟ್ ನಾನು ಯಾವಾಗ ಬಯೋಪ್ಸಿ ಮಾಡ್ತೀನಿ, ಯಾವುದೋ ಒಂದು ಸೆಲ್, ಎರಡು ಸೆಲ್, ಒಂದು ಸ್ಮಾಲ್ ಕ್ಲಸ್ಟರ್ಸ್ ಆಫ್ ಸೆಲ್ ಕನ್ವರ್ಟ್ ಆಗಿರ್ಬೋದು. ಸೊ ಇಟ್ ಇಸ್ ಅ ವೆರಿ ಅರ್ಲಿ ಪಿಕಪ್. ವೆನ್ ಐ ಡೂ ಅ ಬಯೋಪ್ಸಿ ಅಟ್ ಅ ಸೆಲ್ಯುಲರ್ ಲೆವೆಲ್ ಏನೋ ಚೇಂಜ್ ಆಗಿರುತ್ತಲ್ಲ, ಅದು ನಮ್ಗೆ ಕಂಡುಹಿಡಿಬೋದು. ಸೊ ಬೇಸ್ಡ್ ಆನ್ ಅ ಬಯೋಪ್ಸಿ ಕನ್ಫರ್ಮ್ ಆಗಿ ನಾವು ಹೇಳ್ಬೋದು ವೆದರ್ ಇಟ್ ಇಸ್ ಅ ಕ್ಯಾನ್ಸರಸ್ ಲೀಷನ್ ಆರ್ ನಾಟ್ ಅ ಕ್ಯಾನ್ಸರಸ್ ಲೀಷನ್.
1: ಇದುವರೆಗೂ ನಮ್ಮ ಕೇಳುಗರಲ್ಲಿ ಒಂದು ದೊಡ್ಡ ಪ್ರಶ್ನೆ ಬಂದಿರಬಹುದು, ಇಲ್ಲಿ ಒಟ್ಟ ಕೇಳಿರ್ತಾರೆ ಅವರು, ಇಸ್ ದಿಸ್ ಕ್ಯೂರೇಬಲ್, ಇದು ಗುಣಪಡಿಸಲಿಕ್ಕೆ ಆಗುವಂತಹ ರೋಗನ ಕ್ಯಾನ್ಸರ್, ಮೌತ್ ಕ್ಯಾನ್ಸರ್?
0: ಸೊ ಅರ್ಲಿ ಸ್ಟೇಜ್ ಅಲ್ಲಿ ಬಂದಾಗ, ಅರ್ಲಿ ಸ್ಟೇಜ್ ಸ್ಟೇಜ್ ಒನ್ ಸ್ಟೇಜ್ ಟೂ ಅಲ್ಲಿ ಬಂದಾಗ ವಿ ಸೇ ಅಟ್ ಲೀಸ್ಟ್ 80% ಕ್ಯೂರೇಬಲ್ ರೇಟ್ ಇದೆ, ಅಂದ್ರೆ ಸರ್ವೈವಲ್ ರೇಟ್. ಸೊ 100 ಪೇಷಂಟ್ಸ್ ನಾನು ತಗೋತೀನಿ ಯಾರು ಸ್ಟೇಜ್ ಒನ್ ಅಲ್ಲಿ ಸ್ಟೇಜ್ ಟೂ ಅಲ್ಲಿ ಇದ್ದಾರೆ. ಸೊ 80-90 ಆಫ್ ದೆಮ್ ಕ್ಯಾನ್ ಸರ್ವೈವ್ ಫಾರ್ 5 years. ದಟ್ ಇಸ್ ಅ ಬಿಗ್ ನಂಬರ್. ಅದೇ ಸ್ಟೇಜ್ 3 stage 4 ಅಲ್ಲಿ ಇಟ್ ಡ್ರಾಪ್ಸ್ ಡೌನ್ ಟು 50%. ಓರಲ್ ಕ್ಯಾನ್ಸರ್ ಹೆಂಗಿದೆ, ಇಟ್ ವಿಲ್ ಬಿ ಲೋಕಲಿ, ಅಲ್ಲೇ ನಿಮಗೆ ತೊಂದರೆ ಕೊಡುತ್ತೆ, ಇಟ್ ವಿಲ್ ನಾಟ್ ಟೇಕ್ ಯುವರ್ ಲೈಫ್ ಇಮಿಡಿಯೇಟ್ಲಿ. ಸೊ ಇಫ್ ಯು ಕಮ್ ಇನ್ ದ ಅರ್ಲಿ ಸ್ಟೇಜ್, ಸ್ಟೇಜ್ ಒನ್ ಸ್ಟೇಜ್ ಟೂ, ಸೊ ಅರೌಂಡ್ 90 people ವಿಲ್ ಸ್ಟೇ ಫಾರ್ 5 years. ಸೊ ದಟ್ ಇಸ್ ಹೌ ವಿ ಅಸೆಸ್ ಕ್ಯಾನ್ಸರ್.
1: ಫ್ಯಾಬುಲಸ್. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ, ಇವತ್ತಿನ ಕಾರ್ಯಕ್ರಮದ ವಿಷಯ ಮೌತ್ ಕ್ಯಾನ್ಸರ್. ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟರು ಕಾರ್ಯಕ್ರಮದ ಅತಿಥಿ, ಕನ್ಸಲ್ಟೆಂಟ್ ಹೆಡ್ ಅಂಡ್ ನೆಕ್ ಸರ್ಜಿಕಲ್ ಆಂಕೋಲಜಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಿಂದ ಡಾಕ್ಟರ್ ರಶ್ಮಿ ಪಾಟೀಲ್ ಅವರು. ಡಾಕ್ಟರ್ ಮೇಡಮ್, ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಬಗ್ಗೆ ವಿವರವಾದ ಮಾಹಿತಿ ತಾವು ಕೊಟ್ರಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ, ಅಂತ ಸಂದರ್ಭದಲ್ಲಿ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಹೆಲ್ತ್ ಇಸ್ ವೆಲ್ತ್, ನಮ್ಮ ಆರೋಗ್ಯ ನಮ್ಮ ಕೈಲಿದೆ. ಸೊ ವಿ ಕ್ಯಾನ್ ಹೆಲ್ಪ್ ಅವರ್ ಸೆಲ್ಸ್. ನಾವು ಟೊಬ್ಯಾಕೋ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡದೇ ಇದ್ರೆ ನಾಟ್ ಓನ್ಲಿ ಕ್ಯಾನ್ಸರ್, ಬಹಳಷ್ಟು ರೋಗಗಳನ್ನು ನಾವು ಅವಾಯ್ಡ್ ಮಾಡ್ಬೋದು. ಅದಲ್ಲದೆ ಸ್ಟ್ರೆಸ್, ಸ್ಟ್ರೆಸ್ ಫ್ರೀ ಇರಬೇಕು. ಪ್ಲಸ್ ಹೆಲ್ದಿ ಲೈಫ್ ಸ್ಟೈಲ್ ಇನ್ಕಲ್ಕೇಟ್ ಮಾಡ್ಕೊಳ್ಳಿ, ಎಕ್ಸಸೈಸ್ ಮಾಡಿ, ಹೆಲ್ದಿ ಊಟ ಮಾಡಿ, ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಎಂಜಾಯ್ ಯುವರ್ ಲೈಫ್ ಆ್ಯಂಡ್ ಸ್ಟೇ ಅವೇ ಫ್ರಮ್ ಬ್ಯಾಡ್ ಹ್ಯಾಬಿಟ್ಸ್. ಸಿಂಪಲ್, ಅವರ್ ಹೆಲ್ತ್ ಈಸ್ ಇನ್ ಅವರ್ ಹ್ಯಾಂಡ್ಸ್.
1: ಡಾಕ್ಟರ್ ಮೇಡಮ್, ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಮೌತ್ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಬಗ್ಗೆ ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ, ಕನ್ಸಲ್ಟೆಂಟ್ ಹೆಡ್ ಅಂಡ್ ನೆಕ್ ಸರ್ಜಿಕಲ್ ಆಂಕೋಲಜಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯ ಡಾಕ್ಟರ್ ರಶ್ಮಿ ಪಾಟೀಲ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.
2: ಕೇಳಿ ಕ್ಯಾನ್ಸರ್. कॅन्सर हॉस्पिटल नेहरू नगर बेळगाव.
3: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटतील.
2: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर

ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482, ಮೊಬೈಲ್ ಸಂಖ್ಯೆ 9448954235.

0: KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
1: केलीज डॉक्टर प्रभाकर कोरे हॉस्पिटल कडून केली फर्टिलिटी सेंटर सुरू झाले आहे. अत्याधुनिक IVF सुविधांसोबत सुसज्ज सेंटर OPD साठी तयार आहे. केली फर्टिलिटी सेंटर मध्ये आधुनिक प्रजनन सेवा देत आहोत, ज्यामध्ये समाविष्ट आहे प्रजनन औषध, क्लिनिकल एम्ब्रॉलॉजी, एंड्रोलॉजी आणि एंडोस्कोपी साठी विशेष OPD, 3D लॅप्रोस्कोपी आणि हिस्ट्रोस्कोपी सारख्या अत्याधुनिक एंडोस्कोपी सेवा सुद्धा, समर्पित फेटल मेडिसिन युनिट ज्यामध्ये एक इन हाऊस पूर्ण वेळ सल्लागार असणार आहे, तज्ञ डॉक्टरांची टीम असेल. आम्ही आमच्या रुग्णांना सर्वोत्तम काळजी प्रदान करण्यासाठी तत्पर आहोत. आमचा पत्ता: केली फर्टिलिटी सेंटर, OPD नंबर 97, शरावती, सेकंड फ्लोर, केलीज डॉक्टर प्रभाकर कोरी हॉस्पिटल आणि MRC. फोन नंबर 08312551530 आणि 2473777, एक्सटेन्शन 1530.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: ಮೆಡಿಕಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಇಂದು ವಿಶ್ವ ತಲಸೇಮಿಯಾ ದಿನ. ಈ ದಿನದ ಅಂಗವಾಗಿ ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಣಜಿತ್ ನಾಯಕ್, ಹೃದ್ರೋಗ ಶಸ್ತ್ರಕ್ರಿಯಾ ತಜ್ಞರು, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಹಾಯಕ ಪ್ರಾಧ್ಯಾಪಕರು, ಜೆಎನ್ಎಂಸಿ ಬೆಳಗಾವಿ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ. ವೇಣುಧ್ವನಿಯ ಎಲ್ಲ ಕೇಳುಗರಿಗೆ ನನ್ನ ನಮಸ್ಕಾರಗಳು.
0: ಸರ್, ಈ ಒಂದು ತಲಸೇಮಿಯಾ ಅಂದ್ರೇನು ಸರ್? ವೈದ್ಯಕೀಯ ಭಾಷೆಯಲ್ಲಿ ಇದನ್ನ ಹೇಗೆ ವಿವರಿಸ್ತೀರಾ?
1: ತಲಸೇಮಿಯಾ ಅಂತಂದ್ರೆ ಅದು ರಕ್ತ ಸಂಬಂಧಿ ಕಾಯಿಲೆ. ಅದು ಈಗ ತಲೆಸ್ ಅಂತಂದ್ರೆ ಈ ಸಮುದ್ರದ ಆಸ್ಪಾಸಿನಲ್ಲಿ ಇರುವಂತಹ ಜನರಲ್ಲಿ ಒಂದು ವಿಶೇಷವಾದಂತಹ ಅನೀಮಿಯಾ ರೋಗ ಕಂಡು ಬಂದಾಗ ಅದನ್ನ ತಲಸೇಮಿಯಾ ಅಂತ ಕರೆದ್ರು. ಈ ಮೆಡಿಟೇರಿಯನ್ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತಿದ್ದಂತಹ ಒಂದು ಹಿಮೋಗ್ಲೋಬಿನ್ ಸಂಬಂಧಪಟ್ಟಂತೆ, ಅದರಲ್ಲಿ ಹಿಮೋಗ್ಲೋಬಿನ್ ಅಲ್ಲಿರುವಂತಹ ನ್ಯೂನ್ಯತೆಯಿಂದ ಉಂಟಾಗುವಂತಹ ಕಾಯಿಲೆ ತಲಸೇಮಿಯಾ.
0: ಇದರ ಮೂಲ ಕಾರಣ ಏನು ಸರ್? ಯಾವ ಕಾರಣದಿಂದ ಇದು ಬರುತ್ತೆ ಅಂತ, ಹೇಗೆ ಬರುತ್ತೆ ಅಂತ?
1: ಇದು ವಂಶ ಪಾರಂಪರಿಕವಾಗಿ ಅನುವಂಶಿಕವಾಗಿ ಇನ್ಹೆರಿಟೆಂಟ್ ಡಿಸಾರ್ಡರ್. ಇದು ಇದನ್ನ ನಾವು ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್ ಅಂತ ಕರಿತೇವೆ. ಅಂದ್ರೆ ಇದು ಎಲ್ಲರಲ್ಲೂ ಕಾಣಿಸ್ಕೋಬೇಕು ಅಂತಿಲ್ಲ, ಒಂದು ಜನರೇಷನ್ ಸ್ಕಿಪ್ ಆಗಿ ಇನ್ನೊಂದು ಜನರೇಷನ್ ಅಲ್ಲಿ ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ತಂದೆ ಹಾಗೂ ತಾಯಿ ಇಬ್ಬರು ವಾಹಕ ಅಥವಾ ಕ್ಯಾರಿಯರ್ಸ್ ಆಗಿದ್ದಾಗ ಇದು ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತ ಸಂಭವ ಹೆಚ್ಚಿರ್ತದೆ. ಈಗ ಹೆಂಗಂತಂದ್ರೆ ಅದು ನಮ್ಮಲ್ಲಿ ಯಾವುದೇ ಒಂದು ಎಕ್ಸ್ಪ್ರೆಷನ್ ಆಗಬೇಕು ಅಂದ್ರೆ, ಜೀನ್ ಎಕ್ಸ್ಪ್ರೆಷನ್ ಆಗಬೇಕು ಅಂದ್ರೆ ಒಂದು ಡಾಮಿನೆಂಟ್ ಪ್ಯಾಟರ್ನ್ ಇರುತ್ತೆ, ಒಂದೊಂದು ರಿಸೆಸಿವ್ ಪ್ಯಾಟರ್ನ್ ಇರುತ್ತೆ. ರಿಸೆಸಿವ್ ಇದ್ದಾಗ ಎರಡು ರಿಸೆಸಿವ್ ಜೀನ್ಗಳು ಒಂದಾದಾಗ ಮಾತ್ರ ಇದು ನಮ್ಮಲ್ಲಿ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ. ಸೊ ಹಾಗಾಗಿ ಈಗ ನಾವು ಹೇಳಬೇಕು ಅಂತಂದ್ರೆ, ಈಗ ಇಬ್ರು ಗಂಡ ಹೆಂಡತಿ ಇಬ್ರು

0: ಸಿಮ್ಯ ಕ್ಯಾರಿಯರ್ಸ್ ಆಗಿದ್ರೆ, ಅಂದ್ರೆ ಅವರಲ್ಲಿ ಮೈಲ್ಡ್ ಫಾರ್ಮ್ ಆಫ್ ಡಿಸಾರ್ಡರ್ ಇದ್ದು ಅವ್ರ ಮದುವೆ ಆಯ್ತು ಅಂತಂದ್ರೆ, ಅವರಲ್ಲಿ ಹುಟ್ಟುವಂತ ಒಂದು 25% ಮಕ್ಕಳಿಗೆ ಸಿವಿಯರ್ ಫಾರ್ಮ್ ಆಫ್ ಡಿಸೀಸ್ ಬರುವಂತ ಸಾಧ್ಯತೆ ಇರುತ್ತೆ. ಇನ್ 25% ಮಂದಿಗೆ ಏನು ಎಫೆಕ್ಟ್ ಆಗದೆ ಇರುವಂತ ಒಂದು ಸಾಧ್ಯತೆ ಇರುತ್ತೆ. ಹಾಗೂ 50% ಮಂದಿ ಅವ್ರ ಮುಂದಿನ ಜನಾಂಗಕ್ಕೆ ತಮಗೆ ಯಾವುದೇ ಒಂದು ಸಿಂಪ್ಟಮ್ಸ್ ಅನ್ನ ತೋರ್ಪಡಿಸದೆ ಮುಂದಿನ ಪೀಳಿಗೆಗೆ ಅದನ್ನ ವಾಹಕ ರೂಪದಲ್ಲಿ ಕೊಂಡೊಯ್ಯುವಂತ ಒಂದು ಸಾಧ್ಯತೆ.
1: ಅಂದ್ರೆ ಸರ್, ಇದು ಒಂದು ತಲೆಸೀಮೆ ಅನ್ನುವಂಥದ್ದು ವಂಶ ಪಾರಂಪರ್ಯವಾಗಿ ಬರುತ್ತೆ ಅಂತ ಹೇಳಿದ್ರಿ.
0: ವಂಶ ಪಾರಂಪರ್ಯವಾಗಿ ಬರುವಂತ
1: ಇದು ಗಾಳಿಯ ಮೂಲಕ ನೀರಿನ ಮೂಲಕ ಸಾಂಕ್ರಾಮಿಕವಾಗಿ ಬರುವಂತ?
0: ಇಲ್ಲ, ಇದಕ್ಕೂ ಹಾಗೂ ಸಾಂಕ್ರಾಮಿಕ ಇದಕ್ಕೆ ಯಾವುದು ಸಂಬಂಧ ಇಲ್ಲ. ಅವ್ರ ಜೊತೆ ನಾವು ಊಟ ಮಾಡೋದ್ರಿಂದ, ತಿಂಡಿ ತಿನ್ನೋದ್ರಿಂದ, ಅವರ ಜೀವನದಿಂದ ಅವನೊಂದಿಗೆ ನಾವು ಸಂಪರ್ಕಕ್ಕೆ ಬರುವುದರಿಂದ, ಅಥವಾ ಗಾಳಿ ಬೆಳಕು ಯಾವುದೇ ಒಂದು ರೀತಿ ಅದರಿಂದ ಬರುವಂತದ್ದಲ್ಲ. ಇದು ಪ್ಯೂರ್ಲಿ ಒಂದು ವಂಶಕ ಪಾರಂಪರಿಕವಾಗಿ ಬರುವಂತ ಒಂದು ಕಾಯಿಲೆ. ಕೆಲವರಲ್ಲಿ ಅದು ಮ್ಯೂಟೇಷನ್ ಆಗುವಂತ ಒಂದು ಸಾಧ್ಯತೆ ಇರುತ್ತೆ. ಬಟ್ ಇದು ಯಾವುದೇ ಒಂದು ರೀತಿ ಸಾಂಕ್ರಾಮಿಕವಾದ ಕಾಯಿಲೆ ಅಲ್ಲ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು.
1: ಸರ್, ಇಂದು ವಿಶ್ವ ತಲೆಸೆಮೆಯ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ, ಇದರ ಮಹತ್ವ ಏನು ಸರ್? ಈ ದಿನ ಜನರಲ್ಲಿ ಯಾವ ರೀತಿಯ ಒಂದು ಜಾಗೃತಿಯನ್ನ ಮೂಡಿಸುತ್ತೆ ಅಂತ?
0: ಈಗ ನಮ್ಮ ದೇಶದಲ್ಲಿ ಸುಮಾರು 100,000 to 150,000 ಮಂದಿ ತಲೆಸೀಮಿಯ ಮೇಜರ್ ಪೇಷಂಟ್ಗಳು ಇದ್ದಾರೆ. ಆದರೆ 35-50 million ಅಧಿಕ ಮಂದಿ ವಾಹಕರಾಗಿದ್ದಾರೆ. ಅವರನ್ನು ಪತ್ತೆ ಹಚ್ಚುವ ಕಾರ್ಯ ಅಷ್ಟು ಶೀಘ್ರಗತಿಯಲ್ಲಿ ಆಗಬೇಕಾಗಿದೆ. ಯಾಕಂತಂದರೆ ಅದನ್ನು ನಾವು ಮುಂದೆ ಈ ರೋಗ ಹರಡದಂತೆ ಅಥವಾ ಇದು ತಡೆಯಬೇಕಂತಾದರೆ, ಸೊ ನಾವು ಇವರನ್ನು ಪತ್ತೆ ಹಚ್ಚುವುದು ಬಹುಮುಖ್ಯ. ಸೊ ಹಾಗಾಗಿ ಈ ವರ್ಷದ ಧ್ಯೇಯವಾಕ್ಯ ಏನಿದೆ ಅಂತಂದರೆ, ಹಿಡನ್ ನೋ ಮೋರ್. ಅಂದರೆ ಯಾವುದೇ ಒಂದು ತಲೆಸೀಮಿಯ ವಾಹಕ ಆಗಲಿ ಅಥವಾ ತಲೆಸೀಮಿಯ ರೋಗಿ ಆಗಲಿ, ಆತನನ್ನು ಮೊದಲು ನಾವು ಪತ್ತೆ ಹಚ್ಚಬೇಕು. ಅದು ಹಿಡನ್ ಆಗಿರಬಾರದು. ಫೈಂಡಿಂಗ್ ದ ಅನ್ಡಯಾಗ್ನೋಸ್ಡ್ ಹಾಗೂ ಸಪೋರ್ಟಿಂಗ್ ದ ಅನ್ಸೀನ್. ಯಾಕಂದರೆ ಈ ಕುಟುಂಬಗಳು ಅನೇಕ ರೀತಿಯ ನೋವುಗಳನ್ನು ಅನುಭವಿಸ್ತವೆ. ಅವರಿಗೆ ಒಂದು ಬೆಂಬಲವನ್ನು ಸೂಚಿಸುವಂಥ ಒಂದು ಕಾರ್ಯ ನಮ್ಮಿಂದ ಆಗಬೇಕು. ಸೊ ಈ ವರ್ಷದ ಮುಖ್ಯವಾದ ಧ್ಯೇಯವಾಕ್ಯ ಏನಂತಂದರೆ, ಹಿಡನ್ ನೋ ಮೋರ್, ಫೈಂಡಿಂಗ್ ದಿ ಅನ್ಡಯಾಗ್ನೋಸ್ಡ್ ಆ್ಯಂಡ್ ಸಪೋರ್ಟಿಂಗ್ ದಿ ಅನ್ಸೀನ್ ಅಂತ.
1: ಸರ್, ವಾಹಕರನ್ನ ಪತ್ತೆ ಹಚ್ಚುವುದು ಅಂತ ಹೇಳಿದ್ರಿ, ಅದನ್ನು ವಿಸ್ತಾರವಾಗಿ ತಿಳಿಸುವುದಾದ್ರೆ ವಾಹಕರು ಅಂದ್ರೆ ಯಾರು ಸರ್?
0: ಇದಕ್ಕೆ ನಾವು ಜೆನೆಟಿಕ್ ಟೆಸ್ಟಿಂಗ್ ಮಾಡಬೇಕಾಗುತ್ತೆ, ಅಥವಾ ಅವರಿಗೆ ಅದು ಆ ಟೆಸ್ಟಿಂಗಿನ ನಂತರ ಅದು ಗೊತ್ತಾಗುತ್ತೆ. ಹಾಗಾಗಿ ಈ ಬ್ಲಡ್ ಟೆಸ್ಟ್ ಬೇಸಿಸ್ ಮೇಲೆ ಅದನ್ನು ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಆಗ್ತದೆ. ಸೊ ಹಾಗಾಗಿ ಅದನ್ನು ನಾವು ಕೆಲವು ಅನಿಮಿಯಾ ಪೇಷಂಟ್ಸ್ ಇರೋರು ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇರುವಂಥವ್ರು ತಾವು ಬಂದು ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ಮುಂದಾಗಬೇಕು.
1: ಸರ್, ಈ ತಲೆಸೀಮಿಯಾದಲ್ಲಿ ಏನಾದರೂ ವಿವಿಧ ಪ್ರಕಾರಗಳು ಏನಾದರೂ ಇದೆಯಾ ಸರ್?
0: ಹಾಂ, ಈಗಾಗಲೇ ನಾನು ಈಗ ತಲೆಸೀಮಿಯಾದಲ್ಲಿ ಮೈಲ್ಡ್, ಮಾಡ್ರೇಟ್, ಸಿವಿಯರ್ ರೀತಿ ಬರುತ್ತೆ. ಮತ್ತು ಅದರಲ್ಲಿ ತಲೆಸೀಮಿಯಾ ಮೈನರ್, ತಲೆಸೀಮಿಯಾ ಮೇಜರ್ ಅಂತ ಬರುತ್ತೆ. ಕೆಲವು ಈ ಮೇಜರ್ ಇದಕ್ಕೆ ಏನಾಗುತ್ತೆ, ಪದೇ ಪದೇ ನಾವು ಟ್ರಾನ್ಸ್ಫ್ಯೂಷನನ್ನು ಕೊಡಬೇಕಾಗತ್ತೆ. ಸೊ ಹಾಗಾಗಿ ಟ್ರಾನ್ಸ್ಫ್ಯೂಷನ್ ಡಿಪೆಂಡೆಂಟ್ ಅಥವಾ ನಾನ್ ಟ್ರಾನ್ಸ್ಫ್ಯೂಷನ್ ಡಿಪೆಂಡೆಂಟ್ ಅಂತ ಕೂಡ ವಿಂಗಡಿಸಬಹುದು. ಈಗ ನಮ್ಮ ಒಂದು ಹಿಮೋಗ್ಲೋಬಿನ್ ಏನಿದೆ, ಆ ಹಿಮೋಗ್ಲೋಬಿನ್ನಲ್ಲಿ, ಅಡಲ್ಟ್ ಹಿಮೋಗ್ಲೋಬಿನ್ನಲ್ಲಿ ಸಾಮಾನ್ಯವಾಗಿ ಆಲ್ಫಾ ಬೀಟಾ ಎರಡು ಆಲ್ಫಾ ಎರಡು ಬೀಟಾ ಚೇನ್ಗಳು ಇರ್ತವೆ. ಅದರಲ್ಲಿ ವೇರಿಯೇಷನ್ ಆದಾಗ ತಲೆಸೀಮಿಯಾ ಅನ್ನೋ ಒಂದು ಸೀಕ್ ಬರುತ್ತೆ. ಸೊ ಹಾಗಾಗಿ ನಮ್ಮ ಈ ಒಂದು 95 ಅಡಲ್ಟಲ್ಲಿ ಎರಡು ಆಲ್ಫಾ ಎರಡು ಗಾಮಾ, ಈ ಆಲ್ಫಾ ಹಾಗೂ ಬೀಟಾ ಗ್ಲೋಬಿನ್ ಚೇಂಜ್ ಅದರಲ್ಲಿ ಪ್ರೊಡಕ್ಷನ್ನಲ್ಲಿ ಆಗುವಂಥ ನ್ಯೂನ್ಯತೆ ಏನಿದೆ ಅದು ತಲೆಸೀಮಿಯಾಗೆ ಕಾರಣ. ಸೊ ಆಲ್ಫಾ ಗ್ಲೋಬಿನ್ ತಲೆಸೀಮಿಯಾ, ಬೀಟಾ ಗ್ಲೋಬಿನ್ ತಲೆಸೀಮಿಯಾ ಅಂತಲೂ ನಾವು ಹೇಳ್ಬೋದು. ಸೊ ಅದರಲ್ಲಿ ಮತ್ತೆ ಕೆಲವೊಂದು ಎಷ್ಟು ಸಿವಿಯರ್ ಆಗಿರ್ತವೆ ಅಂದರೆ, ಹುಟ್ಟುವ ಮಗುವಿನಿಂದಲೇ ರಕ್ತಹೀನತೆಯ ಒಂದು ಸಮಸ್ಯೆ ಎದುರಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ದ ಸಿವಿಯರಿಟಿ ವಿಲ್ ಡಿಪೆಂಡ್ ಆನ್ ಎಷ್ಟು ಪರ್ಸೆಂಟೇಜ್ ಇಂದ ಅವರಿಗೆ ಅದು ಎಷ್ಟು ಚೇನಲ್ಲಿ ಡಿಫ್ರೆನ್ಸ್ ಇದೆ. ಈಗ ಒಂದು ಜೀನಲ್ಲಿ ಡಿಫೆಕ್ಟ್ ಇದೆಯೋ, ಎರಡು ಆಲ್ಫಾ ಚೇನಲ್ಲಿ ಡಿಫೆಕ್ಟ್ ಇದೆಯೋ, ಮೂರರಲ್ಲೂ ಇದೆಯೋ, ನಾಲ್ಕರಲ್ಲೂ ಇದೆಯೋ ಅಂತ ಬರುತ್ತೆ. ಹಾಗೆ ಬೀಟಾ ಚೇನಲ್ಲೂ ಕೂಡ ಆಗುವಂಥ ವೇರಿಯೇಷನ್ ಮೇಲೆ ನಾವು ಅದನ್ನು ಮೈನರ್ ಹಾಗೂ ಮೇಜರ್ ಆಗಿ ಡಿವೈಡ್ ಮಾಡ್ಕೋತೇವೆ.
1: ಸರ್, ಈಗ ಆರಂಭಿಕ ಹಂತದಲ್ಲೇ ಇದನ್ನು ಪತ್ತೆ ಹಚ್ಚೋದಕ್ಕೆ ಯಾವ ಲಕ್ಷಣಗಳು ಸಹಾಯ ಆಗುತ್ತೆ ಅಂತ, ಇದರ ಲಕ್ಷಣಗಳು ಯಾವ ರೀತಿ ಇರುತ್ತೆ?
0: ಈಗ ಮುಖ್ಯವಾಗಿ ಏನಾಗುತ್ತೆ, ಹಿಮೋಗ್ಲೋಬಿನ್ನಲ್ಲಿ ಇರುವಂಥ ನ್ಯೂನ್ಯತೆಯ ಕಾರಣದಿಂದ ನಮ್ಮ ದೇಹ ಅದರ ಡಿಸ್ಟ್ರಕ್ಷನ್ಗೆ ಕಾರಣ ಆಗುತ್ತೆ. ಸೊ ನಮ್ಮ ಬ್ಲಡ್ ಸೆಲ್ಸು ಈಗ ನಾರ್ಮಲ್ ಆಗಿರುವಂಥ ಅಡಲ್ಟ್ ಹಿಮೋಗ್ಲೋಬಿನ್ ರೀತಿ ಇರೋದೇ ಇರೋದ್ರಿಂದ ನಮ್ಮ ಬಾಡಿಯೇ ಅದನ್ನು ಡಿಸ್ಟ್ರಾಯ್ ಮಾಡೋದಕ್ಕೆ ಸ್ಟಾರ್ಟ್, ಅಥವಾ ಅದರ ಪ್ರೊಡಕ್ಷನ್ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿರುವಂಥ ಹಿಮೋಗ್ಲೋಬಿನ್ನ ಮೂಲ ಉದ್ದೇಶ ಏನಿದೆ ಅಂದರೆ ದೇಹದ ಎಲ್ಲ ಅಂಗಾಂಗಗಳಿಗೆ ಆಮ್ಲಜನಕವನ್ನು ತಲುಪಿಸುವಂಥದ್ದು. ಈ ಪ್ರಮಾಣದಲ್ಲಿ ಕುಂಠಿತಗೊಳ್ಳುತ್ತೆ. ಈ ಪ್ರಮಾಣದಲ್ಲಿ ಕುಂಠಿತ ಆದಾಗ ಈ ಪ್ರಮಾಣ ಕುಂಠಿತಗೊಂಡ ತಕ್ಷಣ ಸಾಮಾನ್ಯವಾಗಿ ಈ ಅನಿಮಿಯಾ, ರಕ್ತಹೀನತೆ, ಹಿಮೋಗ್ಲೋಬಿನ್ ಕಡಿಮೆ ಆದಾಗ ರಕ್ತಹೀನತೆ ಉಂಟಾಗುತ್ತೆ. ರಕ್ತಹೀನತೆಯಿಂದ ಸಂಬಂಧಪಟ್ಟಂತ ಇದಂತಂದ್ರೆ ನೀವು ಸುಸ್ತು ಬೇಗ ಆಗ್ತೀರ, ಮುಖ ಎಲ್ಲ ಒಂಥರ ಪೇಲ್ ಆಗುತ್ತೆ. ಅಂದ್ರೆ ನಾವು ಒಂದು ರೀತಿ ಬಿಳಿದಾಗಿ ತುಂಬಾ ಪೇಲ್ ಆಗಿ ಅಥವಾ ಕಾಣಿಸ್ಕೊಳ್ಳಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತೆ ಕೆಲವರಲ್ಲಿ ಜಾಂಡಿಸ್ ಕಾಣಿಸ್ಕೋಬಹುದು, ಅತಿಯಾದಂತಹ ಈ ರೆಡ್ ಬ್ಲಡ್ ಸೆಲ್ಸ್ ಅಥವಾ ಹಿಮೋಗ್ಲೋಬಿನ್ನ ಡಿಸ್ಟ್ರಕ್ಷನ್ ಇಂದ ಅವರಲ್ಲಿ ಜಾಂಡಿಸ್ ಕಾಣಿಸ್ಕೋಬಹುದು, ಯೂರಿನ್ನ ಕಲರ್ ಬದಲಾಗ್ಬೋದು, ಹಳದಿ ಬಣ್ಣ ಆಗ್ಬೋದು, ಮತ್ತೆ ಕೆಲವರಲ್ಲಿ ಲಿವರ್ ಎನ್ಲಾರ್ಜ್ಡ್ ಆಗ್ಬೋದು, ಕೆಲವರಲ್ಲಿ ಸ್ಪ್ಲಿನೋಮೆಗಲಿ ಅಂತ ಹೇಳ್ತೇವೆ ಅದು ಕೂಡ ಅಂದರೆ ನಾವು

0: ಸ್ಟಮಕ್ಕನ್ನು ನೋಡಿದಾಗ ಆ ಎರಡು ಭಾಗದಲ್ಲಿ ಆ ಅಂಗಾಂಗಗಳ ಗಾತ್ರ ಹಿಗ್ಗಿರುವಂಥ ಸಾಧ್ಯತೆ ಇರುತ್ತೆ. ಮತ್ತು ಇನ್ನೊಂದು ಮುಖ್ಯವಾಗಿ ಅಂದರೆ ಅವರ ಫೇಷಿಯಲ್ ಎಕ್ಸ್ಪ್ರೆಷನ್ ಫೇಸ್ ಕೂಡ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಂಡು ಬರುತ್ತೆ, ಯಾಕಂದರೆ ಅವ್ರ ಬೋನ್ಸು ವೀಕ್ ಆಗ್ತಾ ಇರ್ತವೆ. ಸೊ ಆ ಒಂದು ಕಾರಣದಿಂದ ಇವೆಲ್ಲ ಗುಣಲಕ್ಷಣಗಳಿಂದ ನಾವು ಒಂದು ಅಂದಾಜ ಮೇಲೆ ಅದನ್ನು ಕಂಡುಹಿಡಿಬಹುದು. ವೈದ್ಯಕೀಯ ತಪಾಸಣೆಯ ನಂತರ ಅದು ದೃಢೀಕರಣಗೊಳ್ಳುತ್ತೆ.
1: ಸರ್, ಇವಾಗ ಸಾಮಾನ್ಯವಾಗಿ ಜನರು ಈ ಒಂದು ತಲೆಸೇಮಿಯಾವನ್ನು ತಡವಾಗಿ ಒಂದು ಗುರುತಿಸ್ತಾರೆ, ಅದಕ್ಕೆ ಕಾರಣ ಏನೆಲ್ಲ ಇರ್ಬೋದು ಸರ್?
0: ಒಂದು, ನಾನು ಈಗಾಗಲೇ ಹೇಳಿದಂಗೆ ಕೆಲವರಿಗೆ ತುಂಬ ಮೈಲ್ಡ್ ಫಾರ್ಮ್ ಆಫ್ ಡಿಸೀಸ್ ಇರುತ್ತೆ, ಕೆಲವರು ಕೇವಲ ವಾಹಕ ರೂಪದಲ್ಲಿ ಅವರು ತಮ್ಮ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಕೆಲವರು ಟ್ರಾನ್ಸ್ಫ್ಯೂಷನ್ ಡಿಪೆಂಡೆಂಟ್ ಆಗುವಂಥವರು ಕೆಲವೊಮ್ಮೆ ಕೇವಲ ಅದನ್ನು ರಕ್ತಹೀನತೆ ಅಂತ ಹೇಳಿ ಅದನ್ನು ಕಡೆಗಣಿಸ್ತಾ ಸಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಟೆಸ್ಟಿಂಗಿನ ಕೊರತೆ ಕೂಡ ಕೆಲವು ಕಡೆ ಇರೋದ್ರಿಂದ, ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ಟ್ರೀಟ್ಮೆಂಟ್ ಕೂಡ ಸ್ವಲ್ಪ ಕಾಸ್ಟ್ಲಿ ಹಾಗೂ ಸ್ವಲ್ಪ ಕುಟುಂಬಕ್ಕೆ ಭಾರವಾಗುವಂತ ಒಂದು ಸನ್ನಿವೇಶವೂ ಇರೋದ್ರಿಂದ ಅದು ಕೆಲವೊಮ್ಮೆ ನಿರ್ಲಕ್ಷ್ಯಕ್ಕೆ ಒಳಗಾಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ.
1: ಈ ಒಂದು ರೋಗವನ್ನ ನಿರ್ಧಾರ ಮಾಡೋದಕ್ಕಾಗಿ ರಕ್ತ ಪರೀಕ್ಷೆ ಅಗತ್ಯವಾಗಿದೆಯಾ ಅಂತ?
0: ಹಾ, ಇದಕ್ಕೆ ರಕ್ತ ಪರೀಕ್ಷೆ ಮುಖ್ಯವಾಗಿ ಅದನ್ನ ಪತ್ತೆ ಹಚ್ಚುವಂತ ಒಂದು ಮಾರ್ಗ.
1: ಸರ್, ಈ ಒಂದು ರೋಗ ನಿರ್ಧಾರ ಮಾಡುವ ಪ್ರಕ್ರಿಯೆಯಲ್ಲಿ ಯಾವ ಒಂದು ಪರೀಕ್ಷೆಗಳು ಅತ್ಯಂತ ಮುಖ್ಯವಾಗ್ತಾ ಹೋಗುತ್ತೆ ಅಂತ?
0: ಅಲ್ಲ, ಮೇನ್ಲಿ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಬ್ಲಡ್ ಟೆಸ್ಟ್ ನಾನು ಈಗ ಹೆಗ್ಲೇ ಹೇಳಿದಂತೆ, ಮತ್ತೆ ಬೇರೆ ಈಗ ಅನೇಮಿಯಾಗೆ ಹಲವಾರು ಕಾರಣಗಳಿರ್ತವೆ. ಆ ಅನೇಮಿಯಾ ಕಾರಣ ತಲೆಸೇಮಿಯಾದಿಂದ ಇದೆ ಅನ್ನೋದಕ್ಕೆ ನಾವು ಸ್ವಲ್ಪ ಎಕ್ಸ್ಪರ್ಟ್ ಒಪಿನಿಯನ್ ಅನ್ನು ಪಡೆದು ಅದನ್ನು ಇವ್ಯಾಲ್ಯುಯೇಟ್ ಮಾಡಿದಾಗಲೇ ನಮಗೆ ಗೊತ್ತಾಗುವಂಥದ್ದು. ಅದಕ್ಕೆ ಎಲೆಕ್ಟ್ರೋಫೋರೆಸಿಸ್ ಟೆಸ್ಟಿಂಗ್ ನಾವು ಮಾಡಬೇಕಾಗುತ್ತೆ, ಅದನ್ನು HPLA ಟೆಸ್ಟಿಂಗ್ ಅಂತಲೂ ಇದು ಮಾಡ್ತೇವೆ. ಅದನ್ನು ಮಾಡಿದ ನಂತರ ಗೊತ್ತಾಗುವಂಥದ್ದು ಇದು ತಲೆಸೇಮಿಯಾ ಇದೆಯೋ ಇಲ್ಲ ಅಂತ.
1: ಸರ್, ಈಗ ಈ ಒಂದು ತಲೆಸೇಮಿಯಾ ಇದ್ದವರಿಗೆ ನಿರಂತರವಾಗಿ ರಕ್ತ ಕೊಡಬೇಕಾಗುತ್ತೆ ಅಂತ ಹೇಳ್ತಾರೆ, ಯಾಕಾಗಿ ಸರ್ ರಕ್ತ ಕೊಡಬೇಕಾಗುತ್ತೆ?
0: ಈಗಾಗಲೇ ನಾ ಹೇಳಿದ ಹಾಗೆ ಅವರಲ್ಲಿ ಇರುವಂಥ ಮುಖ್ಯವಾದಂಥ ಸಮಸ್ಯೆ ಏನಂತಂದರೆ ಅವರು ರಕ್ತಹೀನತೆಯಿಂದ ಬಳಲ್ತಾರೆ. ಅವರ ರಕ್ತವನ್ನು ಅವರ ಬಾಡಿಯೇ ಅದನ್ನು ಡಿಸ್ಟ್ರಾಯ್ ಮಾಡುತ್ತೆ ಅಥವಾ ಇನ್ಎಫಿಷಿಯಂಟ್ ಪ್ರೊಡಕ್ಷನ್ ಆಗೋದ್ರಿಂದ, ಸೊ ಹಾಗಾಗಿ ಅವರಲ್ಲಿ ರಕ್ತಹೀನತೆ ಇರುತ್ತೆ. ಆ ರಕ್ತಹೀನತೆಯ ಕಾರಣದಿಂದ ಪದೇ ಪದೇ ಅವರಿಗೆ ರಕ್ತದ ಅಗತ್ಯತೆ ಬೀಳ್ತಾ ಹೋಗುತ್ತೆ. ಈಗ ಪದೇ ಪದೇ ರಕ್ತದ ಅಗತ್ಯತೆಯಿಂದ ಅದಕ್ಕೆ ಆದಂತಹ ಸಂಬಂಧಪಟ್ಟಂತಹ ಕೆಲವೊಂದು ಈ ಅಯನ್ ಡೆಪೋಸಿಷನ್ ಹೆಚ್ಚಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಈ ರೀತಿ ಅದರಿಂದ ಏನಾಗುತ್ತೆ, ಕೆಲವೊಮ್ಮೆ ಹಾರ್ಟ್ ಇರ್ಬೋದು, ಲಿವರ್ ಇರ್ಬೋದು, ಬೇರೆ ಬೇರೆ ಅಂಗಾಂಗಗಳಲ್ಲಿ ಅಯನ್ ಡೆಪಾಸಿಟ್ ಆಗೋದ್ರಿಂದ ಅದರಿಂದ ಆಗುವಂತ ಸಮಸ್ಯೆಗಳಿಗೆ ಅವರು ಮತ್ತೆ ತೊಂದರೆಗೆ ಈಡಾಗುವಂತ ಸಂಭವ ಹೆಚ್ಚಿರುತ್ತೆ.
1: ಖಂಡಿತ ಸರ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು KLA ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸು ಆದಂಗೆ ಅದು ಅದಲ್ಲ. ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರ್ ಇರ್ಬೋದು, ಆಮಿರ್ ಖಾನ್ ಸಾಹೇಬರಿರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.

0: Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ವಿಶ್ವ ತಲಸೇಮಿಯಾ ದಿನದ ಅಂಗವಾಗಿ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ರಣಜಿತ್ ನಾಯಕ್, ಹೃದ್ರೋಗ ಶಸ್ತ್ರಕ್ರಿಯೆ ತಜ್ಞರು, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಹಾಯಕ ಪ್ರಾಧ್ಯಾಪಕರು, ಜೆಎನ್ಎಂಸಿ ಬೆಳಗಾವಿ. ಸರ್, ಈ ಒಂದು ರೋಗವನ್ನ ಸಾಮಾನ್ಯ ಔಷಧಿಗಳಿಂದ ಗುಣಪಡಿಸಬಹುದಾ ಅಂತ?
2: ಇಲ್ಲ, ಇವುಗಳನ್ನ ನಾವು ಯಾವುದೇ ರೀತಿಯ ಒಂದು ಔಷಧಿಯ ಮೂಲಕ ಅದನ್ನ ನಾವು ಸಂಪೂರ್ಣವಾಗಿ ತಡೆಗಟ್ಟಕ್ಕಾಗೋದಿಲ್ಲ. ಆದರೆ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಅವರು ಸಿವಿಯರ್ ಫಾರ್ಮ್ ಆಫ್ ಥ್ಯಾಲಸೆಮಿಯಿಂದ ಬಳಲ್ತಾ ಇದ್ದರೆ ಅವರಿಗೆ ಈ ಸ್ಟೆಮ್ ಸೆಲ್ ರಿಪ್ಲೇಸ್ಮೆಂಟ್ ಥೆರಪಿಗಳು, ಹೆಮಟೋಪೆಟಿಕ್ ಸ್ಟೆಮ್ ಸೆಲ್ ರಿಪ್ಲೇಸ್ಮೆಂಟ್ ಥೆರಪಿಗಳು ಅವರಿಗೆ ಲಭ್ಯ ಇರ್ತವೆ. ಅದರನ್ನು ಹೊರತುಪಡಿಸಿದ್ರೆ ನಾವು ಅವರಿಗೆ ಸಪೋರ್ಟಿವ್ ಆದಂಥ ಟ್ರೀಟ್ಮೆಂಟ್, ಅದೇ ಈಗ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇರ್ಬೋದು, ಅವುಗಳ ಮೂಲಕ ಅದನ್ನು ಅವರಿಗೆ ಟ್ರೀಟ್ ಮಾಡ್ಬೋದು. ಅದನ್ನು ಬಿಟ್ಟು ಕೆಲವೊಮ್ಮೆ ಈ ಪದೇ ಪದೇ ಬ್ಲಡ್ ಟ್ರಾನ್ಸ್ಫ್ಯೂಷನ್ನ ಕಾರಣ ಅವರು ತೊಂದರೆಗೊಳಗಾಗ್ತಿರುವಾಗ ಕೆಲವರಿಗೆ ಈ ಚಿಲೇಷನ್ ಥೆರಪಿ ರೀತಿಯ ಅದು ಕೂಡ ಅಗತ್ಯ ಬೀಳುವ ಸಾಧ್ಯತೆ ಇರುತ್ತೆ. ಬಟ್ ಅದಕ್ಕೆ ಅದರದೇ ಆದಂತಹ ಸಾಧಕ ಬಾಧಕಗಳಿವೆ. ಸೊ ಹಾಗಾಗಿ ಅವರ ಜೀವನದಲ್ಲಿ ಸಫರಿಂಗ್ ಅನ್ನೋದು ಈ ಒಂದು ನಿರಂತರವಾದಂತಹ ಹಾಗೂ ಪರ್ಸಿಸ್ಟೆಂಟ್ ರೂಪದಲ್ಲಿ ಅದು ಅವರನ್ನ ಪದೇ ಪದೇ ಈ ರಕ್ತದ ಬೇಡಿಕೆ ಅವರಲ್ಲಿ ಇರೋದ್ರಿಂದ ಈ ಸಫರಿಂಗ್ ಹೆಚ್ಚಾಗ್ತಾ ಹೋಗ್ತದೆ. ಸೊ ಹಾಗಾಗಿ ಈ ರೋಗವನ್ನು ನಾವು ಆದಷ್ಟು ಇನ್ನು ಮುಂದೆ ಅದನ್ನು ತಡೆಯೋದಕ್ಕೆ ಪ್ರಯತ್ನ ಪಡಬೇಕು. ಅದು ಇನ್ನೊಬ್ಬನನ್ನು ಬಾಧಿಸದಂತೆ ನಾವು ನೋಡುವತ್ತ ನಾವು ಗಮನವನ್ನು ಹರಿಸಬೇಕಾಗಿರೋದು ಬಹುಮುಖ್ಯ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ದಿನಾಚರಣೆಯ ಮುಖ್ಯ ಉದ್ದೇಶವೇ ಅದು. ಯಾಕಂದರೆ ನಾವು ಯಾವಾಗ ಅವರನ್ನು ಸಂಪೂರ್ಣವಾಗಿ ಟ್ರೀಟ್ ಮಾಡೋದಕ್ಕೆ ಸಾಧ್ಯವಿಲ್ಲವೋ ಅಥವಾ ನಮ್ಮ ಹತ್ರ ಇರುವಂಥ ಆಪ್ಷನ್ಗಳು ಯಾವಾಗ ಕಡಿಮೆ ಇದ್ದಾವೋ ಆವಾಗ ನಾವು ಮುಖ್ಯವಾಗಿ ಅದನ್ನು ಆ ರೋಗ ಇನ್ನೊಬ್ಬನನ್ನು ಬಾಧಿಸದಂತೆ ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿ ಸಮಾಜದ ಮೇಲಿದೆ.
1: ಸರ್, ಇದಕ್ಕೆ ಸಂಬಂಧಿಸಿದಂತೆ ಚಿಕಿತ್ಸೆಗಳು ಅನ್ನೋದಾದರೆ ಯಾವೆಲ್ಲ ಚಿಕಿತ್ಸೆಗಳು ಲಭ್ಯ ಇದೆ?
2: ಈಗಾಗಲೇ ಹೇಳಿದಂತೆ ಒಂದು ಟ್ರಾನ್ಸ್ಫ್ಯೂಷನ್ ಮತ್ತು ಅವು ಹಾಗೆ ನಿಮ್ಗೆ ಹೇಳಿದ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್, ಹೆಮಟೋಪೆಟಿಕ್ ಸ್ಟೆಮ್ ಸೆಲ್ ರಿಪ್ಲೇಸ್ಮೆಂಟ್, ಅದು ಆದಷ್ಟು ಬೇಗ ಅಂದರೆ ಈ ಅಯನ್ ಡೆಪೋಸಿಷನಿಂದ ಆಗುವಂತಹ ಸೈಡ್ ಇಫೆಕ್ಟ್ಸ್ಗಳು ಬರದೇ ಇರೋಗಿಂತ ಮೊದಲೇ ಇವೆಲ್ಲ ಟ್ರೀಟ್ಮೆಂಟ್ಗೆ ಅವರು ಒಳಪಟ್ಟರೆ ಒಂದು ಉತ್ತಮವಾದಂತಹ ಜೀವನವನ್ನು ನಡೆಸಬೇಕು.
1: ಸರಿ, ತಾವು ಹೇಳಿದ್ರಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮತ್ತು ಹಾಗೇನೆ ಇತರ ಆಧುನಿಕ ಚಿಕಿತ್ಸೆಗಳಿಂದ ಇದನ್ನ ಗುಣಪಡಿಸಬಹುದು ಅಂತ ಹೇಳಿದ್ರಿ, ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಅಂತ ಇದು?
2: ಅದೇ, ಆದಷ್ಟು ಬೇಗ ಇದನ್ನ ಮಾಡಿದ್ರೆ ಅವು ಪರಿಣಾಮಕಾರಿಯಾಗಿರ್ತವೆ. ಒಂದು 20-30% ಇದರಲ್ಲಿ ಅವರದನ್ನ ನಾವು ಪರಿಣಾಮಕಾರಿಯಾಗಿ ಪರಿಗಣಿಸಬಹುದು. ಆದರೆ ಅದು ಏನಾಗುತ್ತೆ, ಆದಷ್ಟು ಅದು ಎಷ್ಟು ರೋಗ ಪತ್ತೆ ಹಾಗೂ ರೋಗದ ಚಿಕಿತ್ಸೆ ಎಷ್ಟು ತಡವಾಗ್ತಾ ಹೋಗುತ್ತೋ ಅದನ್ನ ನಾವು ಅಲ್ಲಿ ನಾವು ವಿಫಲತೆಯನ್ನ ಕಾಣುವ ಸಾಧ್ಯತೆ ಅಧಿಕಗೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ಅದಕ್ಕೆ ಟ್ರೀಟ್ಮೆಂಟ್ ಪತ್ತೆ ಹಚ್ಚಿ ಅವುಗಳಿಗೆ ಟ್ರೀಟ್ಮೆಂಟ್ಗೆ ಮುಂದಾಗುವುದು ಉತ್ತಮ.
1: ಸರಿ, ಈ ತಲಸೇಮಿಯ ಇರುವಂತವರು ದೈನಂದಿನ ಜೀವನ ಆಗಿರ್ಬೋದು, ಹಾಗೇನೆ ಅವರ ಮಾನಸಿಕ ಪರಿಸ್ಥಿತಿ ಆಗಿರ್ಬಹುದು, ಅದರ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತಾ ಹೋಗುತ್ತೆ ಇದು ತಲಸೇಮಿಯ ಅನ್ನುವಂಥದ್ದು?
2: ಈಗ ತಲಸೇಮಿಯಾದವರಿಗೆ ಮುಖ್ಯವಾಗಿ ಅವರ ಜೀವನದಲ್ಲಿ ನಾನು ಹೇಳುವಾಗೆ ಅವರ ಕ್ವಾಲಿಟಿ ಆಫ್ ಲೈಫ್ ಅನ್ನ ಹ್ಯಾಂಪರ್ ಮಾಡೋದು ಅಂತಂದ್ರೆ ರಿಪೀಟೆಡ್ ಹಾಸ್ಪಿಟಲೈಸೇಷನ್ಸ್. ಅವ್ರು ಪದೇ ಪದೇ ಆಸ್ಪತ್ರೆಗೆ, ಈಗ ಅದನ್ನೇ ನಾವು ಈ ಕಿಡ್ನಿ ಪೇಷಂಟ್ಸ್ ಅಲ್ಲಿ ನೋಡ್ಬೋದು, ಅವ್ರಿಗೆ ಡಯಾಲಿಸಿಸ್ ಅಗತ್ಯ ಇರುತ್ತೆ. ಹಾಗೆ ತಲಸೇಮಿಯಾದವರಿಗೆ ಪದೇ ಪದೇ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಗತ್ಯ ಇರುವಂತಹ ಒಂದು ಸಾಧ್ಯತೆ ಇರುತ್ತೆ. ಸೊ ಅದು ಅವರ ಕ್ವಾಲಿಟಿ ಆಫ್ ಲೈಫ್ ಅನ್ನ ಹ್ಯಾಂಪರ್ ಮಾಡುವಂತ ಒಂದು ಸಾಧ್ಯತೆ. ಆದರೆ ನಮಗೆ ಒಂದು ಜೀವನದಲ್ಲಿ ಒಂದು ಹೋಪ್ ಅನ್ನೋದೊಂದು ಇಟ್ಕೋಬೇಕು. ಯಾಕಂದರೆ ಅತ್ಯಂತ ಕೆಲವು ದಿಗ್ಗಜರು ಕೂಡ ಈ ಥ್ಯಾಲಸೀಮಿಯಾದಿಂದ ಸಫರ್ ಆದಂಥವರು ಇದ್ದಾರೆ. ಆದರೆ ಅವರು ತಮ್ಮದೇ ಆದಂಥ ಕ್ಷೇತ್ರಗಳಲ್ಲಿ ಉನ್ನತ ಒಂದು ಸ್ಥಾನಗಳಿಗೆ ಏರಿರುವಂತಹ ಎಲ್ಲ ಉದಾಹರಣೆಗಳು ನಮ್ಮಲ್ಲಿವೆ. ಈಗ ಉದಾಹರಣೆಗೆ ಇತ್ತೀಚೆಗೆ ಪದ್ಮಶ್ರೀಗೆ ಭಾಜನರಾದಂತಹ ನಮ್ಮ ಡಾಕ್ಟರ್ ಸುರೇಶ್ ಅನಗವಾಡಿ ಸರ್, ಅವರಿಗೂ ಕೂಡ ಹಿಮೋಫಿಲಿಯಾ ಅನ್ನೋ ಒಂದು ರಕ್ತ ಸಂಬಂಧಿ ಕಾಯಿಲೆ ಇದೆ. ಆದರೆ ಅವರು ಇವತ್ತು ಪದ್ಮಶ್ರೀಗೆ ಭಾಜನರಾಗಿ ಅವರೊಂದು ಮಾತನ್ನು ಸದಾ ಹೇಳ್ತಾರೆ, ಅದೇನಂತಂದ್ರೆ ತಮ್ಮಲ್ಲಿ ಇರುವಂಥದ್ದು ಡೆಫಿಷಿಯನ್ಸಿ ಬರೀ ಕ್ಲಾಟಿಂಗ್ ಫ್ಯಾಕ್ಟರ್ಲಿ ಮಾತ್ರ, ಬೇರೆದ್ರಲ್ಲಿ ಅಲ್ಲ ಅಂತ. ಹಾಗೆ ಇವರಲ್ಲಿ ರಕ್ತದ ಕೊರತೆ ಸ್ವಲ್ಪ ಇರಬಹುದು, ಆದರೆ ಎಲ್ಲಿಯವರೆಗೆ ಒಬ್ಬ ವ್ಯಕ್ತಿ ಹೋಪ್ ನಿಂದ ಬದುಕ್ತಾನೋ, ಅಂದರೆ ಒಂದು ಆ ಒಂದು ಆಶಾಕಿರಣದೊಂದಿಗೆ ಬದುಕ್ತಾನೋ, ಆತ ಒಂದು ಸಹಜವಾದಂಥ ಒಂದು ಜೀವನವನ್ನು ನಡೆಸ್ಬೋದು. ಸೊ ಹಾಗಾಗಿ ಅಂಥವರಿಗೆ ಧೈರ್ಯವನ್ನು ತುಂಬೋದು ತುಂಬ ಮುಖ್ಯ.
1: ಸರ್, ಇವಾಗ ತಲಸೇಮಿಯ ಜೊತೆಗಿನ ಜೀವನ ಅನಿವಾರ್ಯ ಅಂತ ಬಂದಾಗ ತಮ್ಮ ದೈನಂದಿನ ಕೆಲಸಗಳನ್ನು ಅವ್ರು ಮಾಡ್ಕೊಳ್ಬಹುದು?
2: ಅವರೆಲ್ಲ ತಮ್ಮ ದೈನಂದಿನ ಕೆಲಸಗಳನ್ನು ಮಾಡ್ಕೋಬಹುದು, ಅದಕ್ಕೇನು ತೊಂದರೆ ಇಲ್ಲ. ಬಟ್ ಆದರೆ ಅದೇ ನಾನು ಹೇಳ ಹಾಗೆ ರಕ್ತಹೀನತೆಯಿಂದ ಅವರು ಬಳಲುವುದರ

0: ಇಂದ ಪದೇ ಪದೇ ಬಳುವುದರಿಂದ ಸ್ವಲ್ಪ ಹಿನ್ನಡೆ ಉಂಟಾಗುವಂತ ಒಂದು ಸಾಧ್ಯತೆಯನ್ನು ನಾವು ಒಳಗೊಳ್ಳಿರೋದಕ್ಕೆ ಆಗೋದು.
1: ಸರಿ, ಈಗ ಇಂತಹ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರು ಈ ಪರಿಸ್ಥಿತಿಯನ್ನ ಹೇಗೆ ನಿರ್ವಹಿಸಬೇಕು ಅಂತ ತಾವು ಹೇಳ್ತೀರಾ?
0: ಈಗ ಅದೇ, ಈ ಒಂದು ಥ್ಯಾಲಸೀಮಿಯಾಗೆ ಸಂಬಂಧಪಟ್ಟಂತೆ ಥ್ಯಾಲಸೀಮಿಯಾ ಇಂಟರ್ನ್ಯಾಷನಲ್ ಫೆಡರೇಷನ್ ಅನ್ನೋ ಒಂದು ಸಂಸ್ಥೆ ಇದೆ, ಅದನ್ನ ಕಟ್ಟಿದವರು ಈ ಪಾಲಕರು ಹಾಗೂ ಅದರಿಂದ ಥ್ಯಾಲಸೀಮಿಯಾದಿಂದ ನರಳುತ್ತಿರುವಂತಹ ಒಂದು ವ್ಯಕ್ತಿಗಳ ಗುಂಪೆ ಕೂಡ ಅದನ್ನ ಸೈಪ್ರಸ್ ಅಲ್ಲಿ ಅದನ್ನ ಆರಂಭಗೊಳಿಸುತ್ತೆ. 1994 ಅಲ್ಲಿ ಅವರು ಈ ದಿನಾಚರಣೆಯನ್ನು ಆರಂಭಿಸ್ತಾರೆ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕುಟುಂಬವೇ ಅವರಿಗೆ ಆಸರೆ ಆಗಬೇಕಾದಂತಹ ಒಂದು ಸಂದರ್ಭ, ಇನ್ನೊಂದೆಡೆ ಕುಟುಂಬ ಏನಾಗುತ್ತೆ, ಈಗ ತಂದೆ ತಾಯಿಯಿಂದ ಈ ರೋಗ ಅನುವಂಶಿಕವಾಗಿ ಬಂದಿದೆ ಅಂತಂದಾಗ ಮಗು ಫಿಸಿಕಲಿ ಸಫರ್ ಆದರೆ ತಂದೆ ತಾಯಿಯಂದಿರು ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ. ಒಂದು ರೀತಿಯ ಒಂದು ಗಿಲ್ಟ್ ಫೀಲಿಂಗ್ ಅವರನ್ನ ಕಾಡುವಂತ ಒಂದು ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಒಂದು ಥ್ಯಾಲಸೀಮಿಯಾ ಕೇರಿನೇ ಅದೊಂದು ಕಾಂಪ್ರಿಹೆನ್ಸಿವ್ ಕೇರ್ ಆಗಿ, ಅದರಲ್ಲಿ ಫಿಸಿಕಲ್, ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ಬೀಯಿಂಗ್ ಮೂರು ಒಂದು ಎಲ್ಲವನ್ನ ನಾವು ಸಪೋರ್ಟ್ ಮಾಡುವಂತಹ ಒಂದು ಕಾಂಪ್ರಿಹೆನ್ಸಿವ್ ಕೇರ್ ಮಾಡೆಲ್ ಥ್ಯಾಲಸೀಮಿಯಾದಲ್ಲಿ ಸಾಮಾನ್ಯವಾಗಿ ನಾವು ಮುಂದಿಟ್ಕೊಂಡು ಸಾಕಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಕೆಲವೊಂದು ಅತ್ಯುತ್ತಮವಾದಂತಹ ಕೇಂದ್ರಗಳಿದ್ದಾವೆ, ಕೆಲವು ಇನ್ನು ರೂಪುಗೊಳ್ತಾ ಇದ್ದಾವೆ. ಬಟ್ ಈ ಒಂದು ಹೋರಾಟ ಒಂದು ನಿರಂತರವಾದಂತಹ ಹೋರಾಟ, ಹಾಗಾಗಿ ಕುಟುಂಬದವರ ಪಾತ್ರ ಕೂಡ ಇದರಲ್ಲಿ ತುಂಬಾ ಮುಖ್ಯ ಅನ್ನೋದನ್ನ ನಾನು ಈ ಮೂಲಕ ಕೇಳುಗರಲ್ಲಿ ಸ್ಪಷ್ಟಪಡ ಬಯಸುತ್ತೆ.
1: ಸರ್, ಇನ್ನು ದಂಪತಿಗಳು ಮದುವೆಗೆ ಮುನ್ನ ಸ್ಕ್ರೀನಿಂಗ್ ಪರೀಕ್ಷೆ ಮಾಡಿಸ್ಕೊಳ್ಳೋದು ಎಷ್ಟು ಮುಖ್ಯವಾಗುತ್ತೆ ಅಂತ ಸರ್, ಇದು ಈ ಒಂದು ರೋಗವನ್ನ ತಡೆಗಟ್ಟುವುದರಲ್ಲಿ ಹೇಗೆ ಸಹಾಯ ಮಾಡುತ್ತೆ ಅಂತ?
0: ಈಗ ಇದು ಪ್ರೀಮ್ಯಾರಿಟಲ್ ಟೆಸ್ಟಿಂಗ್ ಅಂತ ಏನು ಹೇಳ್ತೀವಿ. ಸೊ ಈಗಾಗಲೇ ನಾನು ಹೇಳಿದಂಗೆ ಗಂಡ ಹೆಂಡತಿ ಇಬ್ರು ಕ್ಯಾರಿಯರ್ ಆಗಿದ್ದಾಗ ಇದರ ಪರ್ಸೆಂಟೇಜ್ ಆಫ್ ಕ್ಯಾರಿಯರ್ಸ್ ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. 25-50% ಆಫ್ ದ ಕಿಡ್ಸ್ ಕ್ಯಾನ್ ಬಿ ಅಸಿಮ್ಟೊಮ್ಯಾಟಿಕ್ ಕ್ಯಾರಿಯರ್. ಸೊ ಹಾಗಾಗಿ ನಾವು ಈ ಜೆನೆಟಿಕ್ ಟೆಸ್ಟಿಂಗ್ ಅನ್ನ ಮೊದಲೇ ಮಾಡಿದ್ರೆ, ಪ್ರೀಮ್ಯಾರಿಟಲ್ ಟೆಸ್ಟಿಂಗ್ ಅನ್ನ ಮಾಡಿ ಥ್ಯಾಲಸೀಮಿಯಾ ಮೈನರ್ಗಳ ನಡುವಿನ ಒಂದು ಮದುವೆಯ ಸಂಬಂಧವನ್ನು ನಾವು ಆಗದೇ ಇರುವ ಹಾಗೆ ಅದನ್ನು ನಾವು ಆ ಹಂತದಲ್ಲಿ ತಡೆಗಟ್ಟಲು ಸಾಧ್ಯ ಆದರೆ, ಮುಂದಿನ ಬರುವ ದಿನಗಳಲ್ಲಿ ಈ ವಾಹಕರ ಸಂಖ್ಯೆ, ಕ್ಯಾರಿಯರ್ಸ್ನ ಸಂಖ್ಯೆ ಹಾಗೂ ಬಾಧಿತರ ಸಂಖ್ಯೆ ಎರಡನ್ನೂ ಕೂಡ ಸಿಗ್ನಿಫಿಕೆಂಟ್ ಆಗಿ ಕಟ್ ಡೌನ್ ಮಾಡಬಹುದು. ಈಗ ನಮ್ಮಲ್ಲಿ ಏನಾಗುತ್ತೆ, ಕೆಲವೊಮ್ಮೆ ಈ ಸಂಬಂಧಿಗಳಲ್ಲೇ ಮದುವೆ ಆಗುವಂತಹ ಒಂದು ಸಂಪ್ರದಾಯ ಕೆಲವೊಂದು ಸಮುದಾಯಗಳಲ್ಲಿ ಇದೆ. ಸೊ ಇವುಗಳಿಂದ ಈ ಒಂದು ಸಮಸ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಹಾಗಾಗಿ ಜನರಲ್ಲಿ ಈ ಜಾಗೃತಿ ಬಹುಮುಖ್ಯ, ಯಾಕಂದ್ರೆ ಯಾರಾದರೂ ಕ್ಯಾರಿಯರ್ಸ್ನ ನಡುವಿನ ಒಂದು ಮದುವೆಯ ಸಂಬಂಧವನ್ನು ನಾವು ಆದಷ್ಟು ತಡೆಗಟ್ಟಲಾದರೆ ಅದನ್ನು ತಡೆಗಟ್ಟಬಹುದು. ಈ ಮೂಲಕ ರೋಗ ತಡೆಗೆ ಅದು ಒಂದು ನಮಗೆ ಒಂದು ರೀತಿಯ ಒಂದು ಬಲವನ್ನು ಕೊಡುವಂತಹ ಒಂದು ಹೆಜ್ಜೆ ಆಗುತ್ತೆ. ಹಾಗಾಗಿ ಈಗ ಯಾರಾದರೂ ಕ್ಯಾರಿಯರ್ಸ್ ಇದ್ರೆ ಕೂಡ ತಮ್ಮ ಪಾರ್ಟ್ನರ್ ಆಗುವಂತ ಮುಂದೆ ಬರುವಂತ ಒಬ್ಬ ಪಾರ್ಟ್ನರ್ ಅನ್ನ ಜೆನೆಟಿಕ್ ಟೆಸ್ಟಿಂಗ್ ಮೂಲಕ ಪತ್ತೆ ಹಚ್ಚಿಕೊಂಡು ತಾವು ಅದಕ್ಕೆ ತಕ್ಕಂತೆ ಸೂಕ್ತವಾದಂತಹ ಒಂದು ಹೆಜ್ಜೆಯನ್ನು ಕೈಗೊಳ್ಳುವ ಒಂದು ಅವಕಾಶ ಇರುತ್ತೆ.
1: ಸರ್, ತಾವು ಒಂದು ಬಹಳ ಮುಖ್ಯವಾದ ಮಾತನ್ನ ಹೇಳಿದ್ರಿ, ಜನರಲ್ಲಿ ಜಾಗೃತಿ ಮುಖ್ಯ ಅಂತ ತಿಳಿಸಿದ್ರಿ. ಹಾಗಿದ್ರೆ ನಮ್ಮ ಸಮಾಜದಲ್ಲಿ ಈ ಥ್ಯಾಲಸೀಮಿಯ ಕುರಿತು ಅರಿವು ಯಾವ ಮಟ್ಟದಲ್ಲಿದೆ ಅಂತ ತಾವು ಭಾವಿಸ್ತೀರಾ?
0: ಈಗ ನಮ್ಮ ಇದರಲ್ಲಿ ಈಗ ನೀವು ನೋಡಿದ್ರೆ ಇಡೀ ರಾಜ್ಯದಲ್ಲಿ ನಮಗೆ ಥ್ಯಾಲಸೀಮಿಯಾಗೆ ಸಂಬಂಧಪಟ್ಟಂತೆ ಕೆಲವೇ ಬೆರಳೆಣಿಕೆಯಷ್ಟು ಸೆಂಟರ್ಗಳು ಹಾಗೂ ಬೆರಳೆಣಿಕೆಯಷ್ಟು ಕೇಂದ್ರಗಳಲ್ಲಿ ಈ ರೋಗಗಳನ್ನು ಪತ್ತೆ ಹಚ್ಚುವಂತಹ ಅಥವಾ ಸಮಗ್ರವಾದಂತಹ ಒಂದು ಚಿಕಿತ್ಸೆಯ ಒಂದು ಲಭ್ಯ ಇರುವಂತಹ ಕೇಂದ್ರಗಳು ಸಿಗ್ಬೋದು. ಅದೇ ಬೆಂಗಳೂರು ಹಾಗೂ ಮಹಾನಗರಗಳಲ್ಲಿ ಸ್ವಲ್ಪ ಜಾಗೃತಿ ಇದೆ. ಹಾಗೆ ಕೆಲವೊಮ್ಮೆ ಏನಾಗುತ್ತೆ, ಇದು ಒಂದು ಕೇವಲ ಇದನ್ನು ನಾವು ಅನಿಮಿಯಾ ಅಂತ ಮಾತ್ರ ತಿರಸ್ಕಾರಗೊಳಿಸ್ತಾ ಕೇವಲ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅನ್ನ ಪದೇ ಪದೇ ಮಾಡಿಸ್ಕೊಳ್ತಾ ಯಾವುದೇ ಟೆಸ್ಟಿಂಗಿಗೆ ಮುಂದಾಗದೇ ಇರುವಂತ ಕೆಲವೊಂದು ಸಾಧ್ಯತೆಗಳಿರ್ತವೆ. ಸೊ ನನ್ನ ಪ್ರಕಾರ ಇನ್ನೂ ಜನರಲ್ಲಿ ಈ ಜಾಗೃತಿ ಕುರಿತು ಇನ್ನೂ ಹೆಚ್ಚಬೇಕು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಇದರಿಂದ ಅವರು ಕೆಲವೊಮ್ಮೆ ಡಿಸೆಬಿಲಿಟಿಗೂ ಕಾರಣವಾಗುವಂತ ಸಾಧ್ಯತೆ ಇರುತ್ತೆ. ಕೆಲವೊಮ್ಮೆ ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೂ ಸ್ವಲ್ಪ ಪ್ರೋತ್ಸಾಹ, ಎಲ್ಲ ರೀತಿಯಲ್ಲಿ ಒಂದು ಬೆಂಬಲ ಸಿಗುವಂತಹ ಒಂದು ಗೌರ್ಮೆಂಟಲ್ ಪಾಲಿಸಿಗಳು ರೂಪುಗೊಳ್ಬೇಕು. ಯಾಕಂದ್ರೆ ಈಗಾಗಲೇ ನ್ಯಾಷನಲ್ ಹಿಮೋಗ್ಲೋಬಿನ್ಪತೀಸ್ ಬಗ್ಗೆ ಸ್ಟಡಿಗಳು ಆಗ್ತಾ ಇದ್ದಾವೆ ಹಾಗೂ ಇದರ ಕುರಿತು ಹಲವು ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ. ಆದರೂ ಅವರು ಎಲ್ಲದರಲ್ಲೂ ನಾವು ಇನ್ನೂ ಸಫಲರಾಗಿಲ್ಲ. ಇನ್ನೂ ನಡೆಯಬೇಕಾದಂತಹ ದಾರಿ ತುಂಬ ಇದೆ ಅಂತ ನಾನು ಭಾವಿಸ್ತೇನೆ.
1: ಖಂಡಿತ ಸರ್. ಸರ್, ಕೊನೆಯದಾಗಿ ಕೇಳಿ ವೇಣು ಧ್ವನಿಯ ಮೂಲಕ ಈ ಒಂದು ದಿನದ ಅಂಗವಾಗಿ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕೇಳುಗರಿಗೆ?
0: ಮುಖ್ಯವಾಗಿ ನಾನು ಹೇಳೋದಂತಂದ್ರೆ, ಈ ರೋಗಿಗಳನ್ನು ನಾವು ಸ್ವಲ್ಪ ನಾವಾಗಿ ಹೋಗಿ ಗುರುತಿಸುವಂತ ಆದಷ್ಟು ಎಗ್ರೆಸಿವ್ ಆಗಿ ಇವರನ್ನ ಪತ್ತೆ ಹಚ್ಚುವಂತ ಒಂದು ಕಾರ್ಯ ಆಗಬೇಕು. ಹಿಡನ್ ನೋ ಮೋರ್, ಫೈಂಡಿಂಗ್ ದ ಅನ್ಡಯಾಗ್ನೋಸ್ಡ್ ಅಂಡ್ ಪ್ರೊವೈಡಿಂಗ್ ಸಪೋರ್ಟ್ ಟು ದ ಅನ್ಸೀನ್. ಸೊ ಹಾಗಾಗಿ ಇದೇ ಧ್ಯೇಯವಾಕ್ಯನೇ ನಾನು ಈ ಬಾರಿ ಈ ಮೂಲಕ ತಮ್ಮ ಮಾಧ್ಯಮದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲು ಇಚ್ಛಿಸ್ತೇನೆ.
1: ಖಂಡಿತ ಸರ್. ಸರ್, ವಿಶ್ವ ಥ್ಯಾಲಸೀಮಿಯಾ ದಿನದ ಅಂಗವಾಗಿ ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು.
0: ಧನ್ಯವಾದಗಳು.
1: ಸ್ನೇಹಿತರೆ, ಇದಾಗಿತ್ತು

ವಿಶ್ವ ತಲಸೇಮಿಯಾ ದಿನದ ಅಂಗವಾಗಿ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಡಾಕ್ಟರ್ ರಣಜಿತ್ ನಾಯಕ್, ಹೃದ್ರೋಗ ಶಸ್ತ್ರಕ್ರಿಯಾ ತಜ್ಞರು, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ಸಹಾಯಕ ಪ್ರಾಧ್ಯಾಪಕರು, ಜೆಎನ್ಎಂಸಿ ಬೆಳಗಾವಿ. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ತಿಳಿಯಲು ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲುಸಿರಿನ ಸವಿಗಾನ. ಕೇಳಿ ವೇಣುಧ್ವನಿಯ 90.4 ತರಂಗಾಂತರಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರೇ ಸವಿಗಾನ. ನಿಮ್ಮೊಂದಿಗೆ ನಾನು ಅನುಪಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಕೇಳಿ ಮೊದಲ ಗೀತೆಯನ್ನ ಕಲ್ಪನಾ ಅಭಿನಯದ ಶರಪಂಜರ ಚಿತ್ರದ ಗೀತೆಯಿದು. ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಯವರ ಸಾಹಿತ್ಯದ ಗೀತೆಯನ್ನು ಪಿ ಸುಶೀಲಾ ಅವರು ಹಾಡಿದ್ದಾರೆ. ಬೆಳಗಿರಿ ರಂಗಯ್ಯ ನೀನೇ ಹೇಳಯ್ಯ.

ಕೊನೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ 1966 ತೆರೆ ಕಂಡಂತಹ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿರುವಂತಹ ಸಿ ಅಶ್ವಥ್, ಕಲ್ಪನಾ, ಬಾಲಕೃಷ್ಣ ಮುಂತಾದವರ ಅಭಿನಯದ ಕಪ್ಪು ಬಿಳುಪು ಚಿತ್ರದ ಗೀತೆ. ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು.

ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ಮುಂದಿನ ಗೀತೆ ಸೀತಾ ಚಿತ್ರದ್ದು. 1970 ತೆರೆಕಂಡಂತಹ ಈ ಚಿತ್ರಕ್ಕೆ ವಿಜಯ್ ಭಾಸ್ಕರ್ ಸಂಗೀತವನ್ನು ನೀಡಿದರೆ ಆರ್ ಎನ್ ಜಯಗೋಪಾಲ್ ಅವರು ಸಾಹಿತ್ಯವನ್ನು ರಚಿಸಿದ್ದಾರೆ. ಕಲ್ಪನಾ ಗಂಗಾಧರ್ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವಂತಹ ಈ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿಯವರು. ಬರದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ.

ಕೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ನಾ ಮೆಚ್ಚಿದ ಹುಡುಗ ಚಿತ್ರದ್ದು. 1972 ತೆರೆ ಕಂಡಂತಹ ಈ ಚಿತ್ರದಲ್ಲಿ KS ಅಶ್ವಥ್, ಕಲ್ಪನಾ, ಲೀಲಾವತಿ, ವಾದಿರಾಜ್ ಮುಖ್ಯ ಪಾತ್ರದಲ್ಲಿ ಅಭಿನಯದ, ವಿಜಯ್ ಭಾಸ್ಕರ್ ಸಂಗೀತವಿರುವಂತಹ ನಾ ಮೆಚ್ಚಿದ ಹುಡುಗನಿಗೆ ಒಲವಿನ ಕಾಣಿಕೆ ತಂದಿರುವೆ.

0: Delhi Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Pelagavi. Call 08312473777.
1: ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಕಾರ್ಯಕ್ರಮವಿದು ಮೆಲ್ಲು ಸಿರೆ ಸವಿಗಾನ. ಕಾರ್ಯಕ್ರಮದ ಮುಂದಿನ ಗೀತೆ ಗೆಜ್ಜೆ ಪೂಜೆ ಚಿತ್ರದ್ದು. 1963 ತೆರೆ ಕಂಡಂತಹ ಈ ಚಿತ್ರದ ನಿರ್ದೇಶಕರು ಪುಟ್ಟಣ್ಣ ಕಣಗಾಲ್ ಅವರು. ಸಾಹಿತ್ಯವನ್ನು ನೀಡಿದ್ದಾರೆ ವಿಜಯ್ ನರಸಿಂಹ ಅವರು. ಸಂಗೀತ ನಿರ್ದೇಶನ ವಿಜಯ್ ಭಾಸ್ಕರ್ ಅವರು. ಗೀತೆ ಪಂಚಮ ವೇದ ಪ್ರೇಮದ ನಾದ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿಯವರು.

90.4 ತರಂಗಾಂತರಗಳಲ್ಲಿ ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಶರಪಂಚರ ಚಿತ್ರದ್ದು. ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಕೊಡಗಿನ ಕಾವೇರಿ ನೀ ಬೆಡಗಿನ ವೈಯಾರಿ.

ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ, ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ ಜೊತೆಗೆ ಈ ರೇಡಿಯೋ ಸ್ಟೇಷನ್ ಇಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂಥ ವೀಣಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM

90.4 ತರಂಗಾಂತರಗಳಲ್ಲಿ ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಎಸ್ ಜಾನಕಿಯವರು ಹಾಡಿರುವಂತಹ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿರುವ ವಿಜಯ್ ಭಾಸ್ಕರ್ ಸಂಗೀತ ನಿರ್ದೇಶನದ ನಾ ಮೆಚ್ಚಿದ ಹುಡುಗ ಚಿತ್ರದ ಗೀತೆ ಇದು. ಗೀತೆ ಮಂಗಲದ ಈ ಸುದಿನ ಮಧುರವಾಗಲಿ.

90.4 ತರಂಗಾಂತರಗಳಲ್ಲಿ ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆಯ ಸಾಹಿತ್ಯವನ್ನು ಬರೆದಿದ್ದಾರೆ ಜಿ ಉದಯಶಂಕರ್ ಅವರು, ಹಾಗೂ ಈ ಹಾಡನ್ನು ಹಾಡಿದವರು ಪಿ ಸುಶೀಲಾ. 1973 ತೆರೆ ಕಂಡಂತಹ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಕಲ್ಪನಾ ಮುಖ್ಯ ಪಾತ್ರದಲ್ಲಿ ನಟಿಸಿರುವಂತಹ ಗಂಧದ ಗುಡಿ ಚಿತ್ರದ ಅರೆರೆರೆ ಗಿಣಿರಾಮ

ನೀವು ಕೇಳ್ತಾ ಇದ್ದೀರಿ. ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಚ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.